ಶುಭೋದಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 30 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 21 ತಾರೀಖು ಸೋಮವಾರ. ಈಗ ಸಮಯ 5:58:35. ಆತ್ಮೀಯ ಕೇಳುಗರಿಗೆಲ್ಲ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು.

0: ಇದು 102.9 ಎಫ್ಎಂ, ಸಮಯ 6 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ಪ್ರವಾಸ ಕೈಗೊಳ್ಳಲಿದ್ದು, ನಾಳೆ ಕೇವಡಿಯಲ್ಲಿ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಹಾಗೂ ನಾಡಿದ್ದು ವಡೋದರಾದಲ್ಲಿ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವದಲ್ಲಿ ಭಾಗವಹಿಸುವ ಕಾರ್ಯಕ್ರಮವಿದೆ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ಇಂದಿನಿಂದ 3 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬರ ಪರಿಹಾರ ಮತ್ತು ರೈತರ ಸಾಲಮನ್ನಾ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಪಡೆಯಲು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕರೆದೊಯ್ಯಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಜಲಸಂಪನ್ಮೂಲ ಸಚಿವ ಎನ್ ಚಂದ್ರಸ್ವಾಮಿ ತಿಳಿಸಿದ್ದಾರೆ. ಹಿರಿಯೂರು ತಾಲೂಕಿನ ಆದಿರಹಾಳು ಗ್ರಾಮದ ಬಳಿ ನಿನ್ನೆ ಭದ್ರೆಗೆ ಬಾಗಿನ ಅರ್ಪಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ವಿಧಾನಸೌಧದಲ್ಲಿ ಇ ಆಸ್ತಿ 2.0 ನೂತನ ವ್ಯವಸ್ಥೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಆಸ್ತಿ ದಾಖಲೆ ನಿರ್ವಹಣೆಯನ್ನು ಮತ್ತಷ್ಟು ಸರಳ, ವೇಗ ಮತ್ತು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಈ ಆಸ್ತಿ 2.0 ನೂತನ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ. ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ವಾರಣಾಸಿಯಲ್ಲಿ ನಿನ್ನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಜಾರ್ಖಂಡ್ನ ನಿಷೇಧಿತ ಭಯೋತ್ಪಾದಕ ಸಂಘಟನೆ ತೃತೀಯ ಪ್ರಸ್ತುತಿ ಕಮಿಟಿ TPC ಮುಖ್ಯಸ್ಥ ಬ್ರಿಜೇಶ್ ಕಂಜು ಎಂಬಾತನನ್ನು ಎನ್ಕೌಂಟರ್ನಲ್ಲಿ ಒಡೆದುರುಳಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ನ ಮಹಿಳಾ ಸಾಂಪ್ರದಾಯಿಕ 60 kg ವಿಭಾಗದ ಮಿಶ್ರ ಮಾರ್ಷಲ್ ಆರ್ಟ್ಸ್ ಸ್ಪರ್ಧೆಯ ಸೆಮಿಫೈನಲ್ ಹಂತಕ್ಕೆ ಭಾರತದ ಸುಚಿಕಾ ತರಿಯಾಲ್ ತಲುಪಿದ್ದು, ಆ ಮೂಲಕ ಈ ಸ್ಪರ್ಧೆಯಲ್ಲಿ ಪದಕ ಖಚಿತಪಡಿಸಿದ ದೇಶದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇನ್ನೀಗ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳನ್ನ ಕೇಳಲಿದ್ದೀರಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ರಾಷ್ಟೀಯ ಆಯುರ್ವೇದ ದಿನದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಬೆಳಿಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ಮಧ್ಯಾಹ್ನ 1:20 ಇಮೇಲ್ ಹಾಗೂ ಪತ್ರಗಳನ್ನ ಆಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಲಿದ್ದೀರಿ. 2:15 ಸ್ಪಂದನ, 2:45 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಹಿಂದಿ ಕಾರ್ಯಕ್ರಮ, 4:00 ಪರಿಮಳ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಇಂದು 5:02 ಕಾರ್ಯಕ್ರಮ

ವಿವರಣೆ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. 6:02 ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಕೇಳುಗರೆ, ಇಂದು ರಾತ್ರಿ 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಆರಂಭಿಸೋಣ ಕಾರ್ಯಕ್ರಮ ನಾದೋಪಾಸನೆ. ಆರಂಭದ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ, RN ಜೈಗೋಪಾಲ್ ಅವರ ರಚನೆ.

6:17 ಕೇಳ್ತಾ ಇದ್ದೀರಾ ನಾದೋಪಾಸನೆ. ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ ಕೇಳಿ ಕನಕದಾಸರ ರಚನೆ.

ನಾದೋಪಾಸನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೇಳುಗರೆ. ತುಂಬಾ ಕಷ್ಟಕರವಾದಂತಹ ಪ್ರಶ್ನೆಗಳಿಗೆ ಯಕ್ಷ ಪ್ರಶ್ನೆ ಅಂತ ಹೇಳ್ತೀವಿ. ನೀವು ಸಹ ಅಲ್ಲಲ್ಲಿ ಕೇಳಿರ್ತೀರಾ, ಅಬ್ಬಾ ಅದೊಂದು ಯಕ್ಷ ಪ್ರಶ್ನೆ, ಉತ್ತರ ಕೊಡೋದು ತುಂಬಾ ಕಷ್ಟ ಅಂತೆಲ್ಲ. ಈ ಯಕ್ಷ ಪ್ರಶ್ನೆ ಅನ್ನೋದು ಪುರಾಣದಲ್ಲಿ ಬರುವಂತಹ ಒಂದು ವಿಚಾರ. ಮಹಾಭಾರತದಲ್ಲಿ ಈ ಯಕ್ಷ ಪ್ರಶ್ನೆ ಪ್ರಸಂಗ ಬರುತ್ತೆ. ಯಮನು ಯಕ್ಷನ ರೂಪದಲ್ಲಿ ಬಂದು ಧರ್ಮರಾಜನಿಗೆ ಕೇಳುವಂತಹ ಪ್ರಶ್ನೆಗಳೇ ಯಕ್ಷ ಪ್ರಶ್ನೆಗಳು. ಅವುಗಳನ್ನು ಒಂದಷ್ಟು ತಿಳಿಯೋಣ ಇವತ್ತಿನ ನಾದೋಪಾಸನೆಯಲ್ಲಿ.

ಪುರಾಣದಲ್ಲಿ ಬರುವಂತಹ ಯಕ್ಷ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಮರಾಜ ಯಕ್ಷನ ರೂಪದಲ್ಲಿ ಬಂದು ಯುಧಿಷ್ಠಿರ ಅಂದರೆ ಧರ್ಮರಾಜನನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ, ಅವುಗಳನ್ನೇ ಯಕ್ಷ ಪ್ರಶ್ನೆ ಅನ್ನಲಾಗತ್ತೆ. ಯಕ್ಷ ಕೇಳುವಂತಹ ಒಂದು ಪ್ರಶ್ನೆ ಹೀಗಿದೆ, ಯಾವುದರಿಂದ ಬುದ್ಧಿವಂತನಾಗಬಹುದು ಅಂತ ಹೇಳಿ ಧರ್ಮರಾಜನನ್ನ ಯಕ್ಷ ಕೇಳ್ತಾನೆ. ಅದಕ್ಕೆ ಧರ್ಮರಾಜನ ಉತ್ತರ ಹೀಗಿರುತ್ತೆ, ವೃದ್ಧರ ಸೇವೆಯಿಂದ ಬುದ್ಧಿವಂತರಾಗಬಹುದು ಅಂತ ಹೇಳಿ. ವೃದ್ಧರ ಬಳಿ ಅಪಾರವಾದ ಅನುಭವ ಇರುತ್ತೆ, ಜೀವನ ಅನೇಕ ಪಾಠಗಳನ್ನು ಕಲಿಸಿಕೊಟ್ಟಿರುತ್ತೆ, ಹಾಗಾಗಿ ವೃದ್ಧರ ಸೇವೆ ಮಾಡೋದ್ರಿಂದ ಬುದ್ಧಿವಂತರಾಗಬಹುದು ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಇದು ಸಹ ಒಂದು ಯಕ್ಷ ಪ್ರಶ್ನೆಯಾಗಿತ್ತು.

ಯಕ್ಷ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಕ್ಷ ಧರ್ಮರಾಜನನ್ನ ಹೀಗೆ ಕೇಳ್ತಾನೆ, ಕೆಳಗೆ ಬೀಳುವುದರಲ್ಲಿ ಶ್ರೇಷ್ಠವಾದುದು ಯಾವುದು? ಭೂಮಿಯ ಒಳಗೆ ಹೋಗುವುದರಲ್ಲಿ ಶ್ರೇಷ್ಠವಾದುದು ಯಾವುದು? ಭೂಮಿಯ ಮೇಲೆ ನಿಂತಿರುವುದರಲ್ಲಿ ಶ್ರೇಷ್ಠವಾದುದು ಯಾವುದು ಅಂತ ಹೇಳಿ ಇವುಗಳನ್ನ ಯಕ್ಷ ಪ್ರಶ್ನೆ ಅಂತ ಹೇಳಲಾಗುತ್ತೆ. ಧರ್ಮರಾಜನ ಉತ್ತರ ಏನಾಗಿರುತ್ತೆ ಗೊತ್ತಾ? ಕೆಳಗೆ ಬೀಳುವುದರಲ್ಲಿ ಮಳೆಯೇ ಶ್ರೇಷ್ಠ, ಭೂಮಿಯ ಒಳಗೆ ಹೋಗುವುದರಲ್ಲಿ ಬೀಜವೇ ಶ್ರೇಷ್ಠ, ಭೂಮಿಯ ಮೇಲೆ ನಿಂತಿರುವುದರಲ್ಲಿ ಗೋವು ಅಂದರೆ ಹಸು ಶ್ರೇಷ್ಠವಾದುದು ಅಂತ.

ಮಹಾಭಾರತದಲ್ಲಿ ಬರುವಂತಹ ಯಕ್ಷ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಕ್ಷ ಧರ್ಮರಾಜನನ್ನ ಹೀಗೆ ಕೇಳ್ತಾನೆ, ಭೂಮಿಗಿಂತಲೂ ಭಾರವಾದದ್ದು ಏನು, ಆಕಾಶಕ್ಕಿಂತಲೂ ಎತ್ತರವಾದದ್ದು ಏನು, ಗಾಳಿಗಿಂತಲೂ ವೇಗವಾದದ್ದು ಏನು, ಹಾಗೆ ಮನುಷ್ಯರ ಸಂಖ್ಯೆಗಿಂತಲೂ ಹೆಚ್ಚಾಗಿರೋದು ಏನು ಅಂತ ಹೇಳಿ. ಇದಕ್ಕೆ ಧರ್ಮರಾಜನ ಉತ್ತರ ಏನಾಗಿರುತ್ತೆ ಅಂದರೆ, ಭೂಮಿಗಿಂತಲೂ ಭಾರವಾದದ್ದು ತಾಯಿ, ಆಕಾಶಕ್ಕಿಂತಲೂ ಎತ್ತರವಾದದ್ದು ತಂದೆ, ಗಾಳಿಗಿಂತಲೂ ವೇಗವಾದದ್ದು ಮನಸ್ಸು, ಮನುಷ್ಯರ ಸಂಖ್ಯೆಗಳಿಗಿಂತಲೂ ಹೆಚ್ಚಾಗಿರೋದು ಚಿಂತೆಗಳು ಅಂತ ಹೇಳಿ.

ಕೇಳುಗರೆ, ಮಹಾಭಾರತದಲ್ಲಿ ಯಕ್ಷ ಧರ್ಮರಾಜನನ್ನ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ, ಅವುಗಳನ್ನೇ ಯಕ್ಷ ಪ್ರಶ್ನೆ ಅಂತ ಹೇಳಲಾಗುತ್ತೆ. ಕೆಲವೊಂದು ಯಕ್ಷ ಪ್ರಶ್ನೆಗಳನ್ನ ನಾವು ನಾದೋಪಾಸನೆಯಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಯಕ್ಷ ಕೇಳ್ತಾನೆ, ಧರ್ಮವನ್ನ ಯಾವುದು ಉಳಿಸುತ್ತೆ ಅಂತ ಹೇಳಿ, ಯಶಸ್ಸಿನ ಕಾರಣ ಏನು, ಸ್ವರ್ಗದ ಮಾರ್ಗ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ಧರ್ಮರಾಜನ ಉತ್ತರ ಇರುತ್ತೆ, ದಕ್ಷತೆಯು ಧರ್ಮವನ್ನ ಉಳಿಸುತ್ತೆ, ದಾನ ಅನ್ನೋದು ಯಶಸ್ಸಿಗೆ ಕಾರಣ ಆಗತ್ತೆ, ಸ್ವರ್ಗದ ಮಾರ್ಗ ಸತ್ಯ ಅಂತ ಹೇಳಿ.

0: ನಾದೋಪಾಸನೆ ಕಾರ್ಯಕ್ರಮ ಕೇಳಿದ್ರಿ. ಸಮಯ 7 ಗಂಟೆ ಆಗ್ತಿದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಸಪ್ತಾಹಕ್ಕೆ

0: ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ತಿಂಗಳ 26ರಂದು 81ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಬಯಲುಸೀಮೆ ಭಾಗಕ್ಕೆ ನೀರು ಹರಿಸುವ ರಾಜ್ಯ ಸರ್ಕಾರದ ಸಂಕಲ್ಪ ಸಾಕಾರಗೊಂಡಿದ್ದು, ಇದರ ಸಂಕೇತವಾಗಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಿ ಭದ್ರಾ ನದಿಗೆ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ. ಇಂದಿನಿಂದ 3 ದಿನ ನಡೆಯಲಿರುವ ವಿಶೇಷ ಅಧಿವೇಶನವನ್ನು ಸುಗಮ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಹಕರಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ಕಸ್ತೂರಿ ರಂಗನ ವರದಿ ವಿರೋಧಿಸಿ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳು ಬೆಂಬಲ ನೀಡಿರುವುದಾಗಿ ರೈತ ಸಂಘಟನೆಗಳು ತಿಳಿಸಿವೆ. ಗದಗ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಸರ್ಕಾರ ಘೋಷಿಸದಿದ್ದರೆ 10 ಅಕ್ಟೋಬರ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರೈತರ ಪರ ನಿಲ್ಲುವುದಾಗಿ ಶಾಸಕ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ಯುವ ನಾಯಕರ ಸಂವಾದ ನಾಲೆಡ್ಜ್ ಟ್ರ್ಯಾಕ್ನಲ್ಲಿ ಭಾಗವಹಿಸಲು ಯುವಜನರನ್ನು ಆಹ್ವಾನಿಸಿದೆ. ಮೊದಲನೇ ಹಂತ ಮೈ ಭಾರತ್ ಪೋರ್ಟಲ್ನಲ್ಲಿ ನಡೆಯುವ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಾಗಿದೆ. ಅರ್ಹ ಯುವಕ ಯುವತಿಯರು ಮೈ ಭಾರತ್ .gov.in/quiz/yuva ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳುವ ಮೂಲಕ ರಸಪ್ರಶ್ನೆಯಲ್ಲಿ ಭಾಗವಹಿಸಬಹುದು. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಪ್ರಮಾಣದಲ್ಲಿರುವ ಮೀನುಗಾರಿಕೆ ಕ್ಷೇತ್ರದ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಸಮಗ್ರ ಮಾರ್ಗಸೂಚಿ ಸಿದ್ಧಪಡಿಸಲು ಮೀನುಗಾರಿಕಾ ಇಲಾಖೆಯು ಇಂದು ಕೋಲ್ಕತ್ತಾದಲ್ಲಿ ಪರಿಶೀಲನಾ ಸಭೆ ಆಯೋಜಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 and 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.
1: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026 ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. GI ಇಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳಿದ್ರೆ 7:15 ಕೇಳಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ 8:00 ಭಾವಗೀತೆಗಳನ್ನ ಕೇಳ್ತೀರಿ. ಇನ್ನು 8:02 ಚಿತ್ರಗೀತೆಗಳನ್ನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳೋಣ. ಅದರ ಜೊತೆಗೆ ದಿನ ವಿಶೇಷದ ಕುರಿತಾಗಿಯೂ ಮಾತಾಡೋಣ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:05 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಸೇವಾ ಸಂಕಲ್ಪ ಅಭಿಯಾನ, ಒಂದು ಜಿಲ್ಲೆ ಒಂದು ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ, ಧ್ಯೇಯದಡಿ ತಾಯಂದಿರ ಜಾಗೃತಿ. ಕರ್ನಾಟಕ ಪರ್ವ, ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಈಗ ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಬಗ್ಗೆ ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ್ದಾರೆ. ದೇಶಾದ್ಯಂತ ತನ್ನಿಮಿತ್ತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನದ ಕುರಿತ ಒಳನೋಟ ಇಲ್ಲಿದೆ. ಒಂದು ಜಿಲ್ಲೆಯಲ್ಲಿ ಈಗಾಗಲೇ ವಿಶೇಷ ಸಾಮರ್ಥ್ಯ ಹೊಂದಿರುವ ಉತ್ಪನ್ನವನ್ನು ಗುರುತಿಸಿ ಉತ್ಪಾದನೆಯಿಂದ ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಯವರೆಗೆ ಅಗತ್ಯ ನೆರವು ಒದಗಿಸುವ ಕೇಂದ್ರದ ಯೋಜನೆ ಇದಾಗಿದೆ. ಲೋಕಲ್ ಟು ಗ್ಲೋಬಲ್ ಪರಿಕಲ್ಪನೆ ಉತ್ತೇಜಿಸಿ ಸ್ಥಳೀಯ ಕುಶಲಕರ್ಮಿಗಳು, ರೈತರು, ಉತ್ಪಾದಕರು, ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಸ್ಥಳೀಯ ಉದ್ಯೋಗ ಮತ್ತು ಆದಾಯದ ಅವಕಾಶಗಳನ್ನು ಹೆಚ್ಚಿಸುವ ಗುರಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಹೊಂದಿದೆ.
0: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಧಾರವಾಡ ಜಿಲ್ಲೆಗೆ ಅಲ್ಫಾನ್ಸೋ ತಳಿಯ ಧಾರವಾಡ ಬಾದಾಮಿ ಮಾವು ಆಯ್ಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಮೈ ಮ್ಯಾಂಗೋ ಬ್ರ್ಯಾಂಡ್ ಅಡಿ ಧಾರವಾಡ ಅಲ್ಫಾನ್ಸೋ ಮಾವನ್ನು ಅಧಿಕೃತವಾಗಿ ಆಯ್ದುಕೊಳ್ಳಲಾಗಿದೆ. ಕೃಷಿ ಪ್ರಧಾನವಾದ ಧಾರವಾಡ ಜಿಲ್ಲೆಯಲ್ಲಿ 14,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಮಾವು ಕೃಷಿ ಕೈಗೊಳ್ಳಲಾಗುತ್ತಿದೆ. ಧಾರವಾಡ ಮಾವು ಬೆಳೆಗಾರರ ಬಳಗ ಮಾವು ಕೃಷಿಕರನ್ನು ಸಕ್ರಿಯವಾಗಿ ಸಂಘಟಿಸಿ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಗುಣಮಟ್ಟದ ಸಾವಯವ ಹಣ್ಣುಗಳ ಮಾರಾಟವನ್ನು ಉತ್ತೇಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಮಾವು ಬೆಳೆಗಾರ, ಸಾವಯವ ಕೃಷಿ ತಜ್ಞ, ಧಾರವಾಡ ತಾಲೂಕು ಮಂಡ್ಯಾಳದ ಕೃಷ್ಣಕುಮಾರ್ ಭಾಗವತ್.
2: ಹೇಮಲತಾ ಎಸ್ ಅನ್ನವರು ಕೃಷಿ ವಿಶ್ವವಿದ್ಯಾಲಯದ ಹೋಮ್ ಸೈನ್ಸ್ ಮುಖ್ಯಸ್ಥರು. ಮ್ಯಾಂಗೋ ಪಲ್ಪ್ ಮಾಡಿಕೊಡ್ತಾರೆ, ಮ್ಯಾಂಗೋ ಕ್ಯಾನಿಂಗ್ ಮಾಡಿಕೊಡ್ತಾರೆ, ಮ್ಯಾಂಗೋ ಲೆದರ್ ಅಂತ ಹೇಳಿ ಅದು ಒಂದು ಶುರುವಾಗಿದೆ. ಬಹಳಷ್ಟು ರೈತರಿಗೆ ನಮ್ಮ ಹಣ್ಣಿಗೆ ಬೆಲೆ ಇಲ್ಲ ಅಂತಂದ್ರು ಬೇರೆ ಬೇರೆ ತರದ ಪ್ರಾಡಕ್ಟ್ ಮಾಡಿಕೊಂಡು ಮಾವು ಬೆಳೆಗಾರರಿಗೆ ಸಹಾಯ ಆಗ್ಲಿಕ್ಕೆ ಈ ವರ್ಷ ಪಶ್ಚಿಮಾತ್ಯ ರಾಷ್ಟ್ರಗಳಿಗೆ ಡೈರೆಕ್ಟ್ ಧಾರವಾಡದಿಂದ ಮಾವು ಹೋಗುವಂತದ್ದು ಒಂದು ಸಂಕಲ್ಪ ಇಟ್ಕೊಂಡರ. ಅದ್ರ ಸಲುವಾಗಿ ಬಹಳಷ್ಟು ಪ್ರೊಸೆಸ್ ನಡೆದದೆ. ಅವ್ರ ವೈಯಕ್ತಿಕ ಹೆಸರಿನ ಮೇಲೆನೆ ಬೇರೆ ಬೇರೆ ದೇಶಗಳಿಗೆ ಕಳ್ಸೋರು ಇದ್ದಾರೆ. ಅದರಿಂದ ರೈತರಿಗೆ ಇಲ್ಲಿ ಧಾರವಾಡದೊಳಗೆ 20-30 ರೂಪಾಯಿಗೆ ಸಿಗುವಂತ ಹಣ್ಣು 120-150 ರೂಪಾಯಿಗೆ ಒಂದ್ ಹಣ್ಣು ಬೆಲೆ ಸಿಗ್ತದೆ ರೈತರಿಗೆ. ಪೋದ್ದಾರ್ ಅನ್ನೋರು ಗೌರವ ಅಧ್ಯಕ್ಷರಿದ್ದಾರೆ, ಮುಂಚೂಣಿಯೊಳಗೆ ಕೆಲಸ ಶುರು ಮಾಡ್ಯಾರ.
0: ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಭೌಗೋಳಿಕ ಸೂಚ್ಯಂಕ ಹೊಂದಿದ ಇಳಕಲ್ ಸೀರೆಯನ್ನು ದೇಶದ ವಿವಿಧ ಭಾಗಗಳಿಗೆ ತಲುಪಿಸಲು ಅಂಚೆ ಇಲಾಖೆ ಕೈಜೋಡಿಸಿದೆ. ಗ್ರಾಹಕರ ಬೇಡಿಕೆ ಆಧರಿಸಿ ಸ್ಥಳೀಯ ಉತ್ಪನ್ನವನ್ನು ಆಯಾ ಸ್ಥಳಗಳಿಗೆ ತಲುಪಿಸಲು ಮಾರುಕಟ್ಟೆ ವಿಸ್ತರಣೆ ಹಾಗೂ ಸಕಾಲಿಕ ತಲುಪಿಸುವಿಕೆಗೆ ಅಂಚೆ ಇಲಾಖೆ ಇಳಕಲ್ ಅಂಚೆ ಕಚೇರಿಯಿಂದ ಲಾಜಿಸ್ಟಿಕ್ಸ್ ಪೋಸ್ಟಲ್ ಪಾರ್ಸೆಲ್ ಸರ್ವಿಸ್ ಮೂಲಕ ಸಹಕಾರ ನೀಡುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಂಚೆ ಅಧೀಕ್ಷಕ ಮೋಹನ್ ಮಾಳೋಡೆ.
3: ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಸ್ಯಾರಿನ ಉಳಿಯುತ್ತಿ ಮತ್ತು ಜೀವಂತ ಆಗಿರೋ ಪ್ರಾಡಕ್ಟ್ ಅಂತ ಗುರುತಿಸಿದ್ದಾರೆ. ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಹಿಂದೆ ನಮ್ಮ ಮಾನ್ಯ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅಂತ ಸ್ವಾತಿ ಪಾಂಡೆ ಮೇಡಮ್ ಅಂತ ಬಾಗಲಕೋಟೆ ವಿಭಾಗಕ್ಕೆ ಭೇಟಿ ನೀಡಿದಾಗ ಇಳಕಲ್ಲಿಗೆ ಖುದ್ದು ಆಗಮಿಸಿ ಅಲ್ಲಿ ವರ್ತಕರ ಜೊತೆಗೆ ಚರ್ಚೆಯನ್ನು ನಡೆಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳು ಮತ್ತೆ ನಮ್ಮ ಇಲಾಖೆಯಿಂದ ನಮ್ಮ ಅಂಚೆ ಕಚೇರಿಯಿಂದ ಆಗಬೇಕಾದಂತಹ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ದೇಶನ ನೀಡಿದ್ದು. ಆ ನಿರ್ದೇಶನದ ಪ್ರಕಾರ ಇಳಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಬುಕ್ ಆದಂತಹ ಯಾವುದೇ ರೀತಿಯಾದಂತಹ ಇಳಕಲ್ ಸ್ಯಾರಿ ಹೊಂದಿರುವಂತಹ ಪಾರ್ಸಲ್ ಇವತ್ತು ಬುಕ್ ಆದ್ರೆ ಮರುದಿನ ಬೆಂಗಳೂರಲ್ಲಿ ಡೆಲಿವರಿ ಆಗುವ ಹೊಸದಾಗಿ ಬಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆಕ್ಚುಲಿ KSRTC ಸಹಕಾರದೊಂದಿಗೆ ಪ್ರತಿದಿನ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಪಾರ್ಸಲ್ ಕಳಿಸ್ತಾ ಇದೆ. ಇಳಕಲ್ ಪೋಸ್ಟ್ ಆಫೀಸ್ ಮತ್ತೆ ನಮ್ಮ ಬಾಗಲಕೋಟೆ ಸ್ಟಾರ್ಟಿಂಗ್

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ 3 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ, ಬರಗಾಲದ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಅಪೂರ್ಣಗೊಂಡ ಹಿನ್ನೆಲೆ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಯ ಕಾರಣ ಸರ್ಕಾರ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಜನಜಾಗೃತಿ ಆಂದೋಲನ ರಾಜ್ಯಾದ್ಯಂತ ಜರುಗುತ್ತಿದೆ. ಗದಗ ನಗರದ ಮಂಜುನಾಥ್ ನಗರ ಸಭಾಭವನದಲ್ಲಿ ಪೋಷಣ ಮಾಸಾಚರಣೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಚಾಲನೆ ನೀಡಿದರು. ಪಾಲಕರು ತಮ್ಮ ಮೊಬೈಲ್ ಬಳಸಿ ಪೋಷಣ್ ಕ್ಯಾಲ್ಕುಲೇಟರ್ ಮೂಲಕ ಮಕ್ಕಳ ಬೆಳವಣಿಗೆ ಮಟ್ಟವನ್ನು ಗುರುತಿಸಬಹುದು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರಕ ಪೌಷ್ಟಿಕ ಆಹಾರ ವಿತರಣಾ ವೇಳಾಪಟ್ಟಿಯನ್ನು ನವೀಕರಿಸಲಾಗಿದ್ದು ಅರ್ಹ ಫಲಾನುಭವಿಗಳು ಗಮನಿಸುವಂತೆ ಕೋರಿದರು. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಈ ತಿಂಗಳ 26ನೇ ತಾರೀಖಿನಿಂದ 30ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಲೆ ಉಳಿಯಲಿ, ಕೌಶಲ್ಯ ಬೆಳೆಯಲಿ, ಕುಶಲಕರ್ಮಿಗಳ ಬದುಕು ಸಮೃದ್ಧವಾಗಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳು ತಯಾರಿಸಿದ ವಿಶಿಷ್ಟ ಕರಕುಶಲ ಮತ್ತು ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಿ ಅವುಗಳಿಗೆ ವಿಶಾಲ ಮಾರುಕಟ್ಟೆ ಹಾಗೂ ನೇರ ಗ್ರಾಹಕ ಸಂಪರ್ಕ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 180ಕ್ಕೂ ಹೆಚ್ಚು ಮಳಿಗೆಗಳು ಇರಲಿವೆ ಎಂದರು. ರೇಷ್ಮೆ ಉತ್ಪಾದನೆಯನ್ನು 2030-31 ವೇಳೆಗೆ 60,000 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 2028-29 ಹೊತ್ತಿಗೆ ಭಾರತವನ್ನು ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ 1 ಸ್ಥಾನಕ್ಕೇರಿಸುವ ಸಂಕಲ್ಪವಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಹಿರಿಯರಲ್ಲಿ ಮರವಿನ ಕಾಯಿಲೆ ಬಗ್ಗೆ ಎಷ್ಟು ಬೇಗ ತಿಳಿಯುತ್ತೇವೆಯೋ ಅಷ್ಟು ಬೇಗ ರೋಗ ಉಪಶಮನಕ್ಕೆ ಸಹಕಾರಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಲ್ಝೈಮರ್ಸ್ ಜಾಗೃತಿ ದಿನ. ಶಾಂತಿಯಲ್ಲಿ ಹೂಡಿಕೆ ಮಾಡೋಣ, ಎಲ್ಲರಿಗಾಗಿ, ಎಲ್ಲರೂ, ಎಲ್ಲೆಡೆ ಮತ್ತು ನಿತ್ಯ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಶಾಂತಿ ದಿನಾಚರಣೆ. 1981 ವಿಶ್ವಸಂಸ್ಥೆಯಿಂದ ಘೋಷಿಸಲ್ಪಟ್ಟ ಈ ದಿನ ಜಾಗತಿಕ ಅಹಿಂಸೆ, ಕದನ ವಿರಾಮ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಕೋಲಾರದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಶ್ರೀ ಚನ್ನೇಗೌಡ ನರ್ಸಿಂಗ್ ಕಾಲೇಜಿನಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ಚಾಲನೆ ನೀಡಿದರು. ಮುಂದಿನ 3 ದಿನಗಳವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ, 1 ಜಿಲ್ಲೆ ಒಟ್ಟು ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ ತಾಯಂದಿರ ಜಾಗೃತಿ, ಕರ್ನಾಟಕ ಪರ್ವ ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM 7:15.

0: ಇದೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭಿಸುವ ಹೊತ್ತು. ಆರಂಭದಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲ್ಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
2: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕದು ಇದ ಹೊಂದಾಣಿಕೆ ಎಲ್ಲ ಇಲ್ಲ. ಆ ತರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋದು ನಮಗೆ, ಓ ಈ ತರ ಮಾಡಿ ಚೆನ್ನಾಗಿರುತ್ತೆ, ಈ ತರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರಿಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು, ಹೌದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ, ನೋಡಿ ಮಗು ಸತ್ತೋಯ್ತು, ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ. ಆದ್ದರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀರೆಕಾರ್ಡಿಂಗ್ನಲ್ಲಿ ಹಾಡಿದ್ದದು, ರೆಕಾರ್ಡ್ ಮಾಡಲಿಲ್ಲ ಸಪ್ರೇಟಾಗಿ. ಪಿಕ್ಚರೆಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀರೆಕಾರ್ಡಿಂಗ್ನಲ್ಲೇ ಹಾಡ್ಬಿಟ್ಟೆ, ರೀರೆಕಾರ್ಡಿಂಗ್ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದದು. ಈ ಥರ ಕೆಲವು ಸನ್ನಿವೇಶಗಳು ಅಲ್ಲಲ್ಲಿ ಬರ್ತವೆ. ಇದು ಮೂಡ್, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟಾಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಹೀಗೆ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ, ಅದು ಯಾರು ಅಂತ ಹೇಳಲ್ಲ. ಇದರಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರೆಲ್ಲರೂ, ವಿಜಯಭಾಸ್ಕರಾಗಲಿ, ಲಿಂಗಪ್ಪನವರಾಗಲಿ, ರಾಜನಾರಾಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡರ್ನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು, ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವ್ರು ಭೂತ ಹೆಣ್ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ಗೆ ಮಾಡ್ತಾ ಇಲ್ಲ, ದುಡ್ಡಿಗೆ ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಜಿ ಕೆ ವೆಂಕಟೇಶ್ ಇದಾರಪ್ಪ

0: ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನೀಗ ಭಾವಗೀತೆಗಳನ್ನ ಕೇಳೋಣ. ಶ್ರೀಪಾದ ಹೆಗ್ಡೆಯವರು ಹಾಡಿರುವಂತಹ ಭಾವಗೀತೆ, ರಚನೆ ಬಸವರಾಜ ಸಾದರ್ ಅವರದ್ದು. ಕೇಳಿ, ಎಷ್ಟು ಕಾಲ ಮೌನ ಹೇಳು ಮಾತು ಮರೆತು ಹೋಗಿದೆ.

0: ಭಕ್ತಿ ಎಷ್ಟು ರೀತಿಯಾಗಿ ಇದೆ ಅನ್ನೋದನ್ನ ಈ ಒಂದು ಭಾವಗೀತೆಯಲ್ಲಿ ನಾವು ನೋಡಿದ್ವಿ. ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯ ಭಾವಗೀತೆಯನ್ನ ಕೇಳಿದ್ರಿ. ಹಾಡಿದವರು ನರಸಿಂಹ ನಾಯಕ್.
1: ಜನ್ಮ

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಪ್ರೀತಿಯ ಕೇಳುಗರೆ, ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ಟಾಕಥಾನ್ ಆಯೋಜನೆ.

0: ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಾಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟ್ರಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರೆಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರಿ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಪ್ರಮುಖ ಆಡಳಿತಾತ್ಮಕ ಬದಲಾವಣೆಯಾಗಿದ್ದು, ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರು ಇಂದಿನಿಂದ ಮಂದಿರದ ಸಂಪೂರ್ಣ ಆಡಳಿತಾತ್ಮಕ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಭಕ್ತರು ಸಲ್ಲಿಸುವ ಕಾಣಿಕೆಗಳ ಕಳವು ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಟ್ರಸ್ಟ್ ಈ ಪ್ರಮುಖ ನಿರ್ಧಾರ ಕೈಗೊಂಡಿದ್ದು, ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನು ಬಲಪಡಿಸುವುದು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜಿತೇಂದ್ರ ಮಿಶ್ರಾ ಅಯೋಧ್ಯೆಯಲ್ಲಿ ಉಳಿದುಕೊಂಡು ಭದ್ರತೆ, ಕಾಣಿಕೆಗಳ ನಿರ್ವಹಣೆ ಹಾಗೂ ದಿನನಿತ್ಯದ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಭಾರತದ ಅತ್ಯಂತ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ರಾಮ ಮಂದಿರಕ್ಕೆ ಆಗಮಿಸುವ ಅಪಾರ ಸಂಖ್ಯೆಯ ಭಕ್ತರ ನಿರ್ವಹಣೆ ಹಾಗೂ ಮಂದಿರದ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಈ ನೇಮಕಾತಿ ಸಹಕಾರಿಯಾಗಲಿದೆ. ದೇಶದ ಪ್ರಮುಖ ದೂರಸಂಪರ್ಕ ಉತ್ಪಾದನಾ ಕೇಂದ್ರವಾಗಿ ಗ್ವಾಲಿಯರ್ ಹೊರಹೊಮ್ಮಲಿದ್ದು, 5,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಲು 24 ಜಾಗೃತಿ ಸಂಸ್ಥೆಗಳು ಅರ್ಜಿ ಸಲ್ಲಿಸಿವೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಪ್ರಸ್ತಾವಿತ ದೂರಸಂಪರ್ಕ ಉತ್ಪಾದನಾ ವಲಯದ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ 18,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು. ಯೋಜನೆಯ ಮೊದಲ ಹಂತಕ್ಕಾಗಿ 170 ಎಕರೆ ಜಾಗ ಗುರುತಿಸಲಾಗಿದ್ದು, ಹೂಡಿಕೆದಾರರ ಭಾರೀ ಆಸಕ್ತಿಯ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭೂಮಿ ಮೀಸಲಿಡಲು ನಿರ್ಧರಿಸಲಾಗಿದೆ. ಜುಲೈ 2026ರಲ್ಲಿ ದೆಹಲಿ ಮತ್ತು ಮುಂಬೈನಲ್ಲಿ ನಡೆದ ರೋಡ್ ಶೋಗಳ ಮೂಲಕ ಈ ಹೂಡಿಕೆ ಬದ್ಧತೆಗಳು ಬಂದಿದ್ದು, ಟೆಲಿಕಾಂ ಇಲಾಖೆಯು ಇಲ್ಲಿ 500 ಕೋಟಿ ರೂಪಾಯಿ ವೆಚ್ಚದ ಸಾಮಾನ್ಯ ಪರೀಕ್ಷಾ ಪ್ರಯೋಗಾಲಯ ಸ್ಥಾಪನೆಗೂ ಪ್ರಸ್ತಾಪಿಸಿದೆ. ಗ್ವಾಲಿಯರ್ನ ಅತ್ಯುತ್ತಮ ಸಾರಿಗೆ ಸಂಪರ್ಕ ಹಾಗೂ ಕುಶಲ ಮಾನವ ಸಂಪನ್ಮೂಲ ಈ ಯೋಜನೆಗೆ ಪ್ರಮುಖ ಫಲವಾಗಿದೆ. ಇರಾನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ತಾವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದು, ಶೀಘ್ರದಲ್ಲೇ ದೊಡ್ಡ ಬೆಳವಣಿಗೆಗಳು ಸಂಭವಿಸಲಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಮರುಮುಕ್ತಗೊಳಿಸಲು ತಾನು ಮಧ್ಯಸ್ಥಿಕೆದಾರರ ಮೂಲಕ ಅಮೆರಿಕಕ್ಕೆ ತನ್ನ ಷರತ್ತುಗಳನ್ನು ತಲುಪಿಸಿರುವುದಾಗಿ ಇರಾನ್ ಪ್ರಕಟಿಸಿದ ಬೆನ್ನಲ್ಲೇ ಟ್ರಂಪ್ ಅವರ ಈ ಹೇಳಿಕೆ ಹೊರಬಿದ್ದಿದೆ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದಲ್ಲಿ ಭಾಗವಹಿಸಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಅವರು ನ್ಯೂಯಾರ್ಕ್ಗೆ ಭೇಟಿ ನೀಡುವ ನಿರೀಕ್ಷೆ ಇದ್ದು, ಉನ್ನತ ಮಟ್ಟದ ನಿಯೋಗವು ಅವರೊಂದಿಗೆ ಆಗಮಿಸಲಿದೆ. ಇದೇ ವೇಳೆ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್, ಇರಾನ್ ಆಡಳಿತವು ತನ್ನ ನಡವಳಿಕೆಯನ್ನು ತಿದ್ದಿಕೊಳ್ಳದಿದ್ದರೆ ಶೀಘ್ರದಲ್ಲೇ ಭಾರೀ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದಿದ್ದಾರೆ. ಅಲ್ಲದೆ ಈ ಯುದ್ಧಕ್ಕೆ ಸಂಬಂಧಿಸಿದಂತೆ ಇರಾನ್ನನ್ನು ಸಂಪೂರ್ಣವಾಗಿ ನಾಶಪಡಿಸುವುದು, ಆರ್ಥಿಕವಾಗಿ ಕ್ಷೀಣಿಸುವಂತೆ ಮಾಡುವುದು ಅಥವಾ ಒಪ್ಪಂದಕ್ಕೆ ಬರುವುದು ಎಂಬ 3 ಸಾಧ್ಯತೆಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಡೆಯುತ್ತಿರುವ ಯುದ್ಧವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಮರು ಮಾತುಕತೆ ಆರಂಭಿಸಲು ಇರಾನ್ ಕತಾರ್ ದೇಶದ ಮಧ್ಯಸ್ಥಿಕೆ ಮೂಲಕ ಅಮೆರಿಕಕ್ಕೆ 7 ಪ್ರಮುಖ ಷರತ್ತುಗಳನ್ನು ತಲುಪಿಸಿದೆ. ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು, ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟ್ರೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಮಾರ್ಚ್ 2026ರ ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾದಕ ದ್ರವ್ಯ ಮುಕ್ತ ಭಾರತದ ಕರೆಯಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ನಿನ್ನೆ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವ ಎಂಬ ವಿಷಯದಡಿ ವಿಶಿಷ್ಟ ಸಂವಾದಾತ್ಮಕ ಕಾರ್ಯಕ್ರಮ ಟಾಕಥಾನ್ ಆಯೋಜಿಸಿತ್ತು. ಸುಮಾರು 45 ನಿಮಿಷಗಳ ಕಾಲ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಜ್ಞರು, ಶಿಕ್ಷಣ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ದ್ರವ್ಯ ವ್ಯಸನ, ಅದರ ತಡೆಗಟ್ಟುವಿಕೆ ಮತ್ತು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಹತ್ವದ ಕುರಿತು ಚರ್ಚಿಸಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ವಿದ್ಯಾರ್ಥಿಗಳನ್ನು ನೇರವಾಗಿ ತಲುಪುವ ಉದ್ದೇಶದಿಂದ ಈ ಉಪಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಿಬಿಎಸ್ಇ ಆಹ್ವಾನಿಸಿದ್ದ ಪ್ರಶ್ನೋತ್ತರ ಅವಧಿಯಲ್ಲಿ ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯ, ಸ್ನೇಹಿತರ ಒತ್ತಡ ಹಾಗೂ ಮಾದಕ ದ್ರವ್ಯ ಮುಕ್ತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಹಲವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದರು. ಸಮರ್ಕಂಡ್ನಲ್ಲಿ ನಡೆಯುತ್ತಿರುವ 46ನೇ ಚೆಸ್ ಒಲಿಂಪಿಯಾಡ್ನ 5ನೇ ಸುತ್ತಿನಲ್ಲಿ ಭಾರತದ ಆಟಗಾರರಾದ ಆರ್ ಪ್ರಜ್ಞಾನಂದ ಹಾಗೂ ಡಿ ಗುಕೇಶ್ ಅವರು ನೆದರ್ಲ್ಯಾಂಡ್ಸ್ನ ಪ್ರಮುಖ ಆಟಗಾರರಾದ ಅನಿಶ್ ಗಿರಿ ಮತ್ತು ಎರ್ವಿನ್ ಅಲ್ ಅಮಿ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಭಾರತವು ನೆದರ್ಲ್ಯಾಂಡ್ಸ್ ವಿರುದ್ಧ 3-1 ಅಂತರದ ನಿರ್ಣಾಯಕ ಜಯ ದಾಖಲಿಸಿದೆ. ಆದರೆ ಮಹಿಳೆಯರ ವಿಭಾಗದಲ್ಲಿ ಭಾರತೀಯ ತಂಡವು ಪೋಲೆಂಡ್ ವಿರುದ್ಧ 1.5-2.5 ಅಂತರದಿಂದ ಸೋಲನುಭವಿಸಿ ಆಘಾತ ಎದುರಿಸಿದೆ. ಭಾರತದ ಆರ್ ವೈಶಾಲಿ ಅವರು ಪೋಲೆಂಡ್ನ ಆಟಗಾರ್ತಿ ವಿರುದ್ಧ ಪರಾಭವಗೊಂಡರೆ ವಂತಿಕಾ ಅಗರ್ವಾಲ್, ದಿವ್ಯಾ ದೇಶ್ಮುಖ್ ಹಾಗೂ ಕೊನೆರು ಹಂಪಿ ತಮ್ಮ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡರು. ಇನ್ನೊಂದೆಡೆ ಉಜ್ಬೇಕಿಸ್ತಾನ್ ತಂಡವು 8ನೇ ಶ್ರೇಯಾಂಕಿತ ಹಂಗೇರಿ ವಿರುದ್ಧ 4-0 ಅಂತರದ ಭರ್ಜಿ ಜಯ ಸಾಧಿಸಿತು. ಈ ಜಯದೊಂದಿಗೆ ಉಜ್ಬೇಕಿಸ್ತಾನ್, ಜರ್ಮನಿ ಹಾಗೂ ಭಾರತ ತಂಡಗಳು ತಲಾ 10 ಪಾಯಿಂಟ್ಗಳೊಂದಿಗೆ ಅಗ್ರಸ್ಥಾನವನ್ನು ಹಂಚಿಕೊಂಡಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ವಿಘ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ತಾಕತಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್ ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 7:45 ಇನ್ನೀಗ ಪ್ರಾಯೋಜಿತ ಕಾರ್ಯಕ್ರಮ
4: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
5: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ

0: ಇದ್ದೇನೆ. ಪ್ರತಿ ವರ್ಷ ಸೆಪ್ಟೆಂಬರ್ 23ನ್ನ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ. ಈ ಬಾರಿ ನಾವು 11ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನ ಇದೇ 23ನೇ ತಾರೀಕು ಬುಧವಾರದಂದು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನಾಚರಣೆಯ ಉದ್ದೇಶ ಆಯುರ್ವೇದವನ್ನ ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ಪ್ರಚುರಪಡಿಸೋದಾಗಿದೆ. ಆಯುರ್ವೇದ ಕೇವಲ ಒಂದು ಚಿಕಿತ್ಸಾ ಪದ್ಧತಿಯಲ್ಲ, ಇದೊಂದು ಜೀವನ ಪದ್ಧತಿ. ಸುಮಾರು 5000 ವರ್ಷದಿಂದಲೂ ಮನುಕುಲಕ್ಕೆ ಸುರಕ್ಷಿತ ಆರೋಗ್ಯವನ್ನು ನೀಡುತ್ತಿರುವಂತಹ ಈ ವೈದ್ಯ ಪದ್ಧತಿ ನಿಜಕ್ಕೂ ಟೈಮ್ ಟೆಸ್ಟೆಡ್ ಮೆಡಿಕಲ್ ಸೈನ್ಸ್ ಆಗಿದೆ. ಆಯುರ್ವೇದದಲ್ಲಿ ಒಂದು ಮಾತಿದೆ, ಪ್ರಕೃತಿ ಸ್ಥಾಪನ ಮೇವ ಚಿಕಿತ್ಸೆ, ಅಂದರೆ ಕಾಯಿಲೆ ಗುಣಾದ ನಂತರ ಮನುಷ್ಯ ಮೊದಲನೇ ಸ್ಥಿತಿಗೆ ಮರಳುವಂತೆ ನೀಡುವ ಚಿಕಿತ್ಸೆಯೇ ಪರಿಪೂರ್ಣ ಚಿಕಿತ್ಸೆ. ಆಯುರ್ವೇದದಲ್ಲಿ ಕಾಯಿಲೆಗಳಿಗೆ ಕೇವಲ ಚಿಕಿತ್ಸೆ ಅಷ್ಟೇ ನೀಡದೆ ಅದಕ್ಕೆ ಪೂರಕವಾದ ಪಥ್ಯ, ಆಹಾರ, ಯೋಗಾಭ್ಯಾಸ, ಪ್ರಾಣಾಯಾಮ ಇತ್ಯಾದಿಗಳನ್ನು ತಿಳಿಸಿ ಒಂದು ಪರಿಪೂರ್ಣ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆಯುರ್ವೇದ ಅಂದ್ರೆ ಕಷಾಯ, ಚೂರ್ಣ ತಯಾರಿಕೆ, ಕಷ್ಟ ಅಂತ ಒಂದು ತಪ್ಪು ಕಲ್ಪನೆ ಜನಮಾನಸದಲ್ಲಿದೆ. ಆದ್ರೆ ಇತ್ತೀಚೆಗೆ ಸಂಶೋಧನೆಗಳನ್ನು ರೂಢಿಸಿಕೊಂಡು ಆಯುರ್ವೇದವೂ ಸಹ ಆಧುನಿಕ ವೈದ್ಯ ಪದ್ಧತಿಯಂತೆಯೇ ಸಿರಪ್, ಟ್ಯಾಬ್ಲೆಟ್, ಕ್ಯಾಪ್ಸೂಲ್, ಸ್ಪ್ರೇಗಳು, ನೇಸಲ್ ಡ್ರಾಪ್ಸ್ಗಳು, ಕಣ್ಣಿನ ಡ್ರಾಪ್ಗಳು ಇತ್ಯಾದಿ ಬಳಕೆದಾರ ಸ್ನೇಹಿಯಾಗಿಯೂ ಸಹ ಆಯುರ್ವೇದ ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇಂತಹ ಒಂದು ಪರಿಪೂರ್ಣ ವೈದ್ಯಕೀಯ ಪದ್ಧತಿಯನ್ನು ಜನಕ್ಕೆ ತಲುಪಿಸುವುದು ಈ ಆಯುರ್ವೇದ ದಿನಾಚರಣೆಯ ಮುಖ್ಯ ಉದ್ದೇಶ. ಪ್ರತಿ ಆಯುರ್ವೇದ ದಿನಾಚರಣೆಯನ್ನ ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತೆ. ಈ ಬಾರಿಯ ಧ್ಯೇಯವಾಕ್ಯ ಆರೋಗ್ಯಕರ ನಾಳೆಗಳಿಗಾಗಿ ಆಯುರ್ವೇದ. ಅಂದ್ರೆ ಆರೋಗ್ಯ ಅನ್ನೋದು ಒಂದು ದಿನದಲ್ಲಿ ದಿಢೀರನೆ ಪಡೆಯಕ್ಕಾಗಲ್ಲ. ಇಂದಿನಿಂದ ನಾವು ಉತ್ತಮ ಆಹಾರ, ವಿಹಾರ, ಜೀವನ ಶೈಲಿಗಳನ್ನ ರೂಢಿಸಿಕೊಂಡ್ರೆ ನಮ್ಮ ನಾಳೆಗಳ ಆರೋಗ್ಯ ಸುಧಾರಣೆ ಆಗುತ್ತೆ. ಉದಾಹರಣೆಗೆ, ಇತ್ತೀಚೆಗೆ ಸಮಾಜದಲ್ಲಿ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು, ಯುವಕರಲ್ಲೇ ಹೃದಯ ಸ್ತಂಭನ, ಕಡಿಮೆ ವಯಸ್ಸಿನಲ್ಲೇ ಬಿಪಿ, ಶುಗರ್, ಕೀಲು ನೋವು ಇವೆಲ್ಲ ಕಾಣಿಸ್ಕೊಳ್ಳತೊಡಗಿದೆ. ಇದಕ್ಕೆ ಮುಖ್ಯ ಕಾರಣ ಎಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮಲ್ಲಿ ಬದಲಾದ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ. ಆದ ಕಾರಣ ನಾವು ಇಂದಿನಿಂದ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಮುಂದಿನ ನಾಳೆಗಳು ಆರೋಗ್ಯಕರವಾಗಿರಲು ಸಾಧ್ಯ. ಈ ಬಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಆಯುರ್ವೇದವನ್ನು ವೈಜ್ಞಾನಿಕವಾಗಿ ಜನರ ಮುಂದೆ ಹಾಗೂ ಪ್ರಪಂಚದ ಮುಂದೆ ನಿರೂಪಿಸಲು ವಿವಿಧ ವಿನೂತನ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಆಯುರ್ವೇದ ವೈದ್ಯಕೀಯ ಪದ್ಧತಿಯು ಜಾನಪದ ವೈದ್ಯ ಪದ್ಧತಿ ಅಥವಾ ನಾಟಿ ವೈದ್ಯಕ್ಕಿಂತ ಭಿನ್ನ, ಸಂಪೂರ್ಣ ವಿಭಿನ್ನ. ಏಕೆಂದರೆ ಆಯುರ್ವೇದ ಸಂಪೂರ್ಣ ವೈಜ್ಞಾನಿಕ ಸಿದ್ಧಾಂತಗಳ ತಳಹದಿ ಮೇಲೆ ಕರ್ತವ್ಯ ನಿರ್ವಹಿಸುತ್ತೆ. ಪ್ರತಿಯೊಂದು ಔಷಧಿಗಳು, ಗಿಡಮೂಲಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇತ್ಯಾದಿಗಳನ್ನು ವೈಜ್ಞಾನಿಕವಾಗಿ ಇವತ್ತು ಸಂಶೋಧನೆಗಳಿಂದ ವಿವರಿಸಲಾಗ್ತಾ ಇದೆ. ಆಯುರ್ವೇದ ಎಂದರೆ ಕೇವಲ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆ ಅಲ್ಲ, ಎಲ್ಲಾ ತರದ ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಚಿಕಿತ್ಸೆ ಲಭ್ಯ ಇದೆ. ಆರಂಭಿಕ ಹಂತದಲ್ಲೇ ನೀವು ಆಯುಷ್ ವೈದ್ಯರನ್ನು ಸಂಪರ್ಕಿಸಿದಲ್ಲಿ ಕಾಯಿಲೆಯನ್ನು ತ್ವರಿತವಾಗಿ ಸಂಪೂರ್ಣವಾಗಿ ಗುಣಪಡಿಸಬಹುದು. ವಿಶೇಷವಾಗಿ ಮಕ್ಕಳಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ರೂಢಿಸಿಕೊಳ್ಳುವುದರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೂ ಅವರ ಮುಂದಿನ ದಿನಗಳು ಸಹ ಆರೋಗ್ಯಕರವಾಗಿರುತ್ತೆ. ಈ ಮೊದಲು ಧನ್ವಂತರಿ ಜಯಂತಿಯನ್ನ ಆಯುರ್ವೇದ ದಿನಾಚರಣೆ ಅಂತ ದೇಶಾದ್ಯಂತ ಆಚರಿಸಲಾಗ್ತಿತ್ತು. ಧನ್ವಂತರಿಯನ್ನು ಆಯುರ್ವೇದದ ಅಧಿದೇವತೆ ಅಂತ ಪೂಜಿಸಲಾಗುತ್ತೆ. ಕ್ಷೀರಸಾಗರದ ಮಥನದ ಸಮಯದಲ್ಲಿ ವಿವಿಧ ಅನರ್ಘ್ಯ ವಸ್ತುಗಳು ಉಗಮವಾದವು ಅಂತ ಪೌರಾಣಿಕ ಕಥೆ ಹೇಳುತ್ತೆ. ಹಾಗೆ ಕ್ಷೀರಸಾಗರದ ಮಥನದ ಸಮಯದಲ್ಲಿ ದೇವ ಧನ್ವಂತರಿಯೂ ಸಹ ಮಾನವನ ಶಾರೀರಿಕ ಹಾಗೂ ಮಾನಸಿಕ ರೋಗಗಳನ್ನು ದೂರ ಮಾಡುವಂತಹ ಅಮೃತ ಕಳಶವನ್ನ ಕೈಯಲ್ಲಿ ಹಿಡ್ಕೊಂಡು ಉದ್ಭವವಾದ್ರು ಅಂತ ಒಂದು ಪ್ರತೀತಿ ಇದೆ. ಆದ ಕಾರಣ ಅವರು ಉದ್ಭವಿಸಿದ ಈ ದಿನವನ್ನೇ ಆಯುರ್ವೇದ ದಿನಾಚರಣೆ ಅಥವಾ ಧನ್ವಂತರಿ ಜಯಂತಿ ಅಂತ ಆಚರಿಸಲಾಗ್ತಿತ್ತು. ಹಿಂದೂ ಪಂಚಾಂಗದ ಪ್ರಕಾರ ಈ ಧನ್ವಂತರಿ ಜಯಂತಿ ಅಕ್ಟೋಬರ್ 15ರಿಂದ ನವೆಂಬರ್ 12ರ ಒಳಗಾಗಿ ಯಾವುದಾದ್ರು ಒಂದಿನ ಬರ್ತಾ ಇತ್ತು. ಪ್ರತಿ ವರ್ಷ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ದಿನಾಂಕಗಳನ್ನು ಆಚರಿಸಲಾಗ್ತಾ ಇತ್ತು. ಆದ್ರೆ ದೇಶಾದ್ಯಂತ ಏಕರೂಪವಾಗಿ ಆಚರಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 23ನ್ನ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ನಿಗದಿಪಡಿಸಿ 2025ರಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಈ ದಿನ ಅಂದ್ರೆ ಸೆಪ್ಟೆಂಬರ್ 23ನ್ನ ಆಟಮನ್ ಈಕ್ವಿನಾಕ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ ದಿನ ಹಗಲು ಮತ್ತು ರಾತ್ರಿ ಎರಡು ಸಮಾನವಾಗಿರುತ್ತೆ. ಪ್ರಾಪಂಚಿಕವಾಗಿ ನೋಡೋದಾದ್ರೆ ಮಾನವ ಮತ್ತು ಪರಿಸರ ಎರಡು ಸಮತೋಲನದಲ್ಲಿದ್ದರೆ ಮಾತ್ರ ನಾವು ಆರೋಗ್ಯಕರವಾಗಿ ಬದುಕಲು ಸಾಧ್ಯ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 23ನ್ನು ಆಯುರ್ವೇದ ದಿನಾಚರಣೆ ಎಂದು ಆಚರಿಸುವುದು ಅರ್ಥಪೂರ್ಣವೇ ಆಗಿದೆ. ಈ ಆಯುರ್ವೇದ ದಿನಾಚರಣೆ ಎಂದು ನಾವು ಸಹ ನಮ್ಮ ಶಾರೀರಿಕ ಮಾನಸಿಕ ಸಮತೋಲನಕ್ಕೆ ಇಂದಿನಿಂದಲೇ ನಮ್ಮ ಆಹಾರ ವಿಹಾರ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಂಡು ನಮ್ಮ ನಾಳಿನ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳೋಣ. ದೇವ ಧನ್ವಂತರಿಯು ಎಲ್ಲರಿಗೂ ಸುಸ್ಥಿರವಾದ ಆರೋಗ್ಯವನ್ನು ನೀಡಲಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

7:50 ಟ್ಯೂನ್ ಮಾಡಿದಿರಾ 102.9 FM. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಭಾವಗೀತೆಗಳನ್ನ ಮುಂದುವರಿಸ್ತಾ ಕೇಳೋಣ ಶಿಶುನಾಳ ಶರೀಫರ ಒಂದು ಹಾಡು, ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ.

ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಬೆಳಗಿನಿಂದ ಅನೇಕರು ಮೆಸೇಜ್ ಮಾಡಿ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಿ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ, ಜೊತೆಗೆ ಸಂತೋಷ್ ಅವರು ಬೆಸಗ್ರಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಬೆಳಗಿನ ವಂದನೆಗಳು. ಪ್ರದೇಶ ಸಮಾಚಾರದಲ್ಲಿ 3 ದಿನಗಳಿಂದ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಗಮನಿಸಿ ಅಂತ ಹೇಳಿ ಇದನ್ನ ಸಂಬಂಧಪಟ್ಟವರಿಗೆ ಖಂಡಿತ ತಲುಪಿಸಲಾಗತ್ತೆ. ಇನ್ನು ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ನಾದೋಪಾಸನೆಯ ಭಕ್ತಿಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರದಲ್ಲಿ ಜಿ ಕೆ ವೆಂಕಟೇಶ್ ಅವರ ಮಾತುಗಳು ಬಹಳ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬಸಯ್ಯ ಸ್ವಾಮಿ, ಶಿವಕುಮಾರ ಸ್ವಾಮಿ, ಬೀದರ ಇಮಾಮಾಬಾದ ಇಲ್ಲಿಂದ ಸಂದೇಶವನ್ನ ಕಳಿಸ್ಕೊಟ್ಟು ನಾವು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಜಿ ಕೆ ವೆಂಕಟೇಶ್ ಅವರ ಮಾತಿನ ಲಹರಿ ತುಂಬಾನೇ ಖುಷಿ ನೀಡಿತು ಅಂತ ಹೇಳಿ ಸುಮತಾ ಜೆ ರಾವ್, ದತ್ತಾತ್ರೇಯ ಇವರು ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪೂರ್ಣಿಮಾ ನಾರಾಯಣಪುರ ಧಾರವಾಡದಿಂದ ಮೆಸೇಜ್ ಮಾಡಿದರೆ ಭಕ್ತಿ ಗೀತೆಗಳ ಜೊತೆಗೆ ಯಕ್ಷ ಪ್ರಶ್ನೆಗಳು ಇಷ್ಟವಾಯಿತು, ಅದಕ್ಕೆ ಧರ್ಮರಾಜ ನೀಡಿದಂತಹ ಉತ್ತರಗಳು ಸಹ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಮೆಸೇಜ್ ಮಾಡಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಬಿ ಕೆ ಶಿವಕುಮಾರ್ ಕನ್ನಡ ರತ್ನ ಭಂಡಾರವನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹರಿಹರ ತಾಲೂಕಿನಿಂದ ಶಾಂತಾಚಾರ ಬಡಿಗೇರ, ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿ ಧರ್ಮಣ್ಣ ದನ್ನಿ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಹಾಗೆ ಅನೇಕರು ಸಂದೇಶವನ್ನ ಕಳಿಸ್ತಾ ಇದ್ದೀರಿ. ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿ ನಾವು ಸಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ ಆಗುತ್ತೆ ಕೆಲವರು ಹೀಗೆ ಸಂದೇಶ ಕಳಿಸ್ತಾ ಇರಿ, ನಿಮ್ಮ ಪ್ರತಿಕ್ರಿಯೆಯನ್ನ ನೀಡ್ತಾ ಇರಿ. ಇದು ವಿವಿಧ ಭಾರತಿ, ನಿಮ್ಮ ಗೆಳತಿ.

ಕೆಳಗ್ರೆ, ಇವತ್ತು ಅಂದ್ರೆ ಸೆಪ್ಟೆಂಬರ್ 21ನೇ ತಾರೀಕು ಅನೇಕ ವಿಶೇಷತೆಗಳು ಇವೆ. ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಅಂತ ಹೇಳಿ, ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂತ ಹೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ 21ರಂದು ಆಚರಣೆ ಮಾಡಲಾಗುತ್ತೆ. ಹಾಗೆ ವರ್ಲ್ಡ್ ಗ್ರಾಟಿಟ್ಯೂಡ್ ಡೇ ಅಂದ್ರೆ ವಿಶ್ವ ಕೃತಜ್ಞತಾ ದಿನ ಅಂತ ಹೇಳಿ ಕೃತಜ್ಞತೆಯನ್ನ ಸಲ್ಲಿಸೋದು, ನಮ್ಮ ಜೀವನದಲ್ಲಿ ಸಹಾಯ ಮಾಡಿದವ್ರನ್ನ ನೆನಪಿಸ್ಕೊಳ್ಳೋದು, ಹಾಗೆ ಒಂದು ಅಪ್ರಿಷಿಯೇಷನ್ನ ವ್ಯಕ್ತಪಡಿಸೋದಕ್ಕೆ ಮೀಸಲಾದಂತಹ ದಿನ ವರ್ಲ್ಡ್ ಗ್ರಾಟಿಟ್ಯೂಡ್ ಡೇ. ಅದರ ಜೊತೆಗೆ ವಿಶ್ವ ಆಲ್ಝೈಮರ್ಸ್ ದಿನ ಅಂತಲೂ ಆಚರಣೆ ಮಾಡಲಾಗುತ್ತೆ. ಈ ಎಲ್ಲ ದಿನಗಳ ಬಗ್ಗೆ, ಈ ಎಲ್ಲ ದಿನ ವಿಶೇಷತೆಗಳ ಬಗ್ಗೆ ಮುಂದಿನ ಭಾಗದಲ್ಲಿ ಮಾತನಾಡ್ತಾ ಹಾಡುಗಳ ಜೊತೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗೋಣ. ಟ್ಯೂನ್ ಮಾಡಿಯೇ ಇರ್ತೀರಾ ಅಲ್ವಾ? ಇದು 102.9 FM.

ನಾನು ತ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದಿನಿಂದ 3 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತ ಡಾಕ್ಟರ್ ಕೆ ಕಸ್ತೂರಿರಂಗನ್ ವರದಿ, ಬರಗಾಲದ ಕುರಿತು ವಿಶೇಷ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಅಪೂರ್ಣಗೊಂಡ ಹಿನ್ನೆಲೆ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಯ ಕಾರಣ ಸರ್ಕಾರ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ರೇಷ್ಮೆ ಉತ್ಪಾದನೆಯನ್ನು 2030-31 ವೇಳೆಗೆ 60,000 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 2028-29

ಒಂಬತ್ತರ ಹೊತ್ತಿಗೆ ಭಾರತವನ್ನು ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿಸುವ ಸಂಕಲ್ಪವಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಇದೇ 26-30 ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಲೆ ಉಳಿಯಲಿ, ಕೌಶಲ್ಯ ಬೆಳೆಯಲಿ, ಕುಶಲಕರ್ಮಿಗಳ ಬದುಕು ಸಮೃದ್ಧವಾಗಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಪರ್ವ ಕಾರ್ಯಕ್ರಮ ಜರುಗಲಿದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಪ್ರಮುಖ ಆಡಳಿತಾತ್ಮಕ ಬದಲಾವಣೆಯಾಗಿದ್ದು, ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರು ಇಂದಿನಿಂದ ಮಂದಿರದ ಸಂಪೂರ್ಣ ಆಡಳಿತಾತ್ಮಕ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ದೇಶದ ಪ್ರಮುಖ ದೂರಸಂಪರ್ಕ ಉತ್ಪಾದನಾ ಕೇಂದ್ರವಾಗಿ ಗ್ವಾಲಿಯರ್ ಹೊರಹೊಮ್ಮಲಿದ್ದು, 5,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಲು 24 ಜಾಗತಿಕ ಸಂಸ್ಥೆಗಳು ಅರ್ಜಿ ಸಲ್ಲಿಸಿವೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಇರಾನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ತಾವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದು, ಶೀಘ್ರದಲ್ಲೇ ದೊಡ್ಡ ಬೆಳವಣಿಗೆಗಳು ಸಂಭವಿಸಲಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಸಮರ್ಕಂಡ್ನಲ್ಲಿ ನಡೆಯುತ್ತಿರುವ 46ನೇ ಚೆಸ್ ಒಲಿಂಪಿಯಾಡ್ನ 5ನೇ ಸುತ್ತಿನಲ್ಲಿ ಭಾರತದ ಆಟಗಾರರಾದ ಆರ್ ಪ್ರಜ್ಞಾನಂದ ಹಾಗೂ ಡಿ ಕುಕೇಶ್ ಅವರು ನೆದರ್ಲೆಂಡ್ಸ್ನ ಪ್ರಮುಖ ಆಟಗಾರರಾದ ಅನೀಶ್ ಗಿರಿ ಮತ್ತು ಎರ್ವಿನ್ ಎಲ್ ಅಮಿ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಭಾರತವು ನೆದರ್ಲೆಂಡ್ಸ್ ವಿರುದ್ಧ 3-1 ಅಂತರದ ನಿರ್ಣಾಯಕ ಜಯ ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ಕಾರ, ಗುಡ್ ಮಾರ್ನಿಂಗ್. 8:02 ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕೆಳಗರೆ, ಇವತ್ತು 21 ಸೆಪ್ಟೆಂಬರ್ ವಿಶ್ವ ಶಾಂತಿ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. ಅಂತಾರಾಷ್ಟ್ರೀಯ ಶಾಂತಿ ದಿನ ಅನ್ನೋ ಆಚರಣೆ 21 ಸೆಪ್ಟೆಂಬರ್ ಪ್ರತಿ ವರ್ಷ ಮಾಡಲಾಗತ್ತೆ. ಶಾಂತಿ ಅಂದರೆ ಸುರಕ್ಷತೆ, ಗೌರವ, ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು, ಹಾಗೆ ಒಬ್ಬರ ಮಾತನ್ನ ಒಬ್ಬರು ಕೇಳುವ ಗುಣ ಅಂತಲೂ ಹೇಳ್ಬೋದು. ಪ್ರತಿ ವರ್ಷ 21 ಸೆಪ್ಟೆಂಬರ್ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಾಗತ್ತೆ. ವಿಶ್ವಸಂಸ್ಥೆ 1981 ಈ ದಿನವನ್ನು ಸ್ಥಾಪನೆ ಮಾಡಿತು. ಆಮೇಲೆ 2001 ಸೆಪ್ಟೆಂಬರ್ 21 ಅಹಿಂಸೆ ಮತ್ತು ಕದನ ವಿರಾಮಕ್ಕೆ ಮೀಸಲಾದಂತಹ ದಿನ ಅಂಥೇಳಿ ಗುರುತಿಸಲಾಯಿತು.

ಇವತ್ತು ವಿಶ್ವ ಶಾಂತಿ ದಿನ. ಶಾಂತಿ ಕೇವಲ ಒಂದು ದಿನದ ಆಚರಣೆ ಆಗಬಾರದು, ಅದು ನಮ್ಮ ಪ್ರತಿದಿನದ ಬದುಕಿನ ಒಂದು ಭಾಗವಾಗಿ ಇರುತ್ತೆ. ಮನೆಯಲ್ಲಿ ಶಾಂತಿ ಬೇಕೋ, ಮನಸ್ಸಿನಲ್ಲಿ ಶಾಂತಿ ಬೇಕೋ, ಸಂಬಂಧಗಳಲ್ಲಿ ಪರಸ್ಪರ ಗೌರವ ಶಾಂತಿ ಇರಲೇಬೇಕು, ಮಾತಿನಲ್ಲಿ ಮೃದುತ್ವ ಇರಬೇಕು. ಇವಿಷ್ಟು ಇದ್ರೆ ಖಂಡಿತ ನಮ್ಮ ಸುತ್ತಮುತ್ತಲಿನ ಜಗತ್ತು ಸ್ವಲ್ಪವಾದರೂ ಸುಂದರವಾಗಿ ಶಾಂತವಾಗಿ ಇರುತ್ತೆ. ಏನಂತೀರಾ?

ನವೋದಯ ಕರ್ನಾಟಕ ಕಾರ್ಯಕ್ರಮ ಇವತ್ತಿನ ವಿಶೇಷ ಆಚರಣೆಗಳ ಕುರಿತಾಗಿ ಒಂದಷ್ಟು ಮಾತು ಮಾಹಿತಿ ಜೊತೆಗೆ ಹಾಡುಗಳು ನಿಮಗಾಗಿ.

ಕೆಳಗರೆ ಪ್ರತಿ ವರ್ಷ ಸೆಪ್ಟೆಂಬರ್ 21ನ್ನ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. 2026ರ ಈ ವರ್ಷದ ಸಂದೇಶ ಥೀಮ್ ಏನಪ್ಪಾ ಅಂದ್ರೆ ಇನ್ವೆಸ್ಟಿಂಗ್ ಪೀಸ್ ಫಾರ್ ಎವ್ರಿವನ್ ಎವ್ರಿವೇರ್ ಎವ್ರಿ ಡೇ ಅಂತ ಹೇಳಿ, ಅಂದ್ರೆ ಎಲ್ಲರಿಗಾಗಿ ಎಲ್ಲೆಡೆ ಪ್ರತಿದಿನ ಶಾಂತಿಯನ್ನ ಹಂಚೋಣ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಶ್ವಸಂಸ್ಥೆ ಹೇಳುತ್ತೆ ಶಾಂತಿ ಅಂದ್ರೆ ದೊಡ್ಡ ದೊಡ್ಡ ದೇಶಗಳ ನಡುವಿನ ಯುದ್ಧ ನಿಲ್ಲೋದು ಮಾತ್ರ ಅಲ್ಲ, ಅದು ನಮ್ಮ ಮನೆಯಲ್ಲಿ ಶಾಂತಿ ಇರಬೇಕು, ಸ್ನೇಹಿತರ ನಡುವೆ ಶಾಂತಿ ಇರಬೇಕು, ಶಾಲೆಯಲ್ಲಿ ಕೆಲಸದ ಜಾಗದಲ್ಲಿ ನಮ್ಮ ನೆರೆಹೊರೆ ಅಂದ್ರೆ ಅಕ್ಕಪಕ್ಕದವರ ಜೊತೆಗೆ ಶಾಂತಿಯಿಂದ ವರ್ತಿಸಬೇಕು ಅಂತ ಹೇಳಿ. ಕೆಲವೊಮ್ಮೆ ಒಂದು ಸಣ್ಣ ಮಾತು, ಒಂದು ಸಣ್ಣ ತಪ್ಪಾದ ಪದ ಅಂದ್ರೆ ಒಂದು ತಪ್ಪು ಅರ್ಥವನ್ನ ನೀಡುವಂತಹ ಪದ, ಒಂದು ಕೋಪದ ಪ್ರತಿಕ್ರಿಯೆ ಇರ್ಬೋದು, ಇವೆಲ್ಲವೂ ಸಹ ಸಂಬಂಧವನ್ನ ದೂರ ಮಾಡಿಬಿಡತ್ತೆ. ಅದೇ ಸಮಯದಲ್ಲಿ ಒಂದು ಕ್ಷಮೆ, ಏನಾಗಲ್ಲ ಪರವಾಗಿಲ್ಲ ನಾನು ಕ್ಷಮಿಸಿದ್ದೀನಿ ಅನ್ನೋ ಒಂದು ಮಾತು, ನಿನ್ನ ಮಾತು ನನಗೆ ಅರ್ಥವಾಗಿದೆ ಅನ್ನೋ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಅದು ಸಂಬಂಧವನ್ನ ಮತ್ತೆ ಹತ್ತಿರಕ್ಕೆ ತರತ್ತೆ. ಹಾಗಾಗಿ ಶಾಂತಿ ಅನ್ನೋದು ಪ್ರಪಂಚದಿಂದ ಆರಂಭ ಆಗುವಂಥದ್ದಲ್ಲ, ಅದು ನಮ್ಮಿಂದಲೇ ನಮ್ಮ ಮನೆಯಿಂದಲೇ ಆರಂಭ ಆಗಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಹೇಳುತ್ತೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ದಿನ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಲವರೆ ಸೆಪ್ಟೆಂಬರ್ 21 ಮತ್ತೊಂದು ವಿಶೇಷತೆ ಇದೆ. ಏನಪ್ಪಾ ಅಂದರೆ ವಿಶ್ವ ಆಲ್ಝೈಮರ್ಸ್ ದಿನ ಅಂತ ಹೇಳಿ. ಆಲ್ಝೈಮರ್ಸ್ ಕಾಯಿಲೆ ಇದೊಂದು ಡಿಮೆನ್ಷಿಯಾ, ಮರೆವಿನ ಕಾಯಿಲೆ ಅಂತಲೇ ಹೇಳ್ಬೋದು. ಈ ಒಂದು ಕಾಯಿಲೆಯ ಸಾಮಾನ್ಯ ಲಕ್ಷಣಗಳು ಏನಪ್ಪಾ ಅಂದರೆ ಇತ್ತೀಚಿನ ಘಟನೆಗಳು, ಮಾತುಕತೆಗಳು ಪದೇ ಪದೇ ಮರ್ತು ಹೋಗುತ್ತೆ. ಆಮೇಲೆ ದಿನನಿತ್ಯ ಮಾಡುವಂತಹ ಕೆಲಸಗಳನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸರಿಯಾದ ಪದಗಳನ್ನು ಹುಡುಕಿ ಮಾತಾಡೋದಕ್ಕೆ ತೊಂದರೆ ಆಗುತ್ತೆ, ತೊದಲು ಬರಬಹುದು. ಹಾಗೆಯೇ ಸಮಯ ಮತ್ತು ಸ್ಥಳದ ಬಗ್ಗೆ ಗೊಂದಲ ಆಗುತ್ತೆ. ವಸ್ತುಗಳನ್ನು ಎಲ್ಲೋ ಇಟ್ಟು ಮರ್ತು ಬಿಡಬಹುದು. ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳೆದುಕೊಳ್ಬಹುದು. ಈ ಎಲ್ಲ ಬದಲಾವಣೆಗಳು ಆಗತ್ತೆ. ಹಾಗಾದ್ರೆ ಈ ಮರೆವಿನ ಕಾಯಿಲೆ ಆಲ್ಝೈಮರ್ಸ್ ಇರುವವರಿಗೆ ಈ ಕುಟುಂಬದವರ ಪಾತ್ರ ಹೇಗಿರಬೇಕು, ಯಾವ ರೀತಿ ವರ್ತನೆ ಮಾಡಬೇಕು, ಏನೆಲ್ಲ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಈ ಹಾಡಿನ ನಂತರ.

ಕೆಲವರಿಗೆ ಆಲ್ಝೈಮರ್ಸ್ ಮರವಿನ ಕಾಯಿಲೆ ಇರುವಂತಹ ವ್ಯಕ್ತಿಗೆ ಕುಟುಂಬದ ಪ್ರೀತಿ ತಾಳ್ಮೆಯಿಂದ ಮಾತಾಡೋದು ಹಾಗೆ ಸುರಕ್ಷಿತವಾದ ವಾತಾವರಣವನ್ನ ಒದಗಿಸೋದು ಬಹಳ ಮುಖ್ಯ. ಅವರು ಒಂದೇ ಪ್ರಶ್ನೆಯನ್ನ ಮತ್ತೆ ಮತ್ತೆ ಕೇಳ್ತಾರೆ, ಆಗ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಉತ್ತರ ನೀಡೋದಾಗ್ಲಿ. ಮತ್ತೆ ಅವರಿಗೊಂದು ದಿನಚರಿ ಏನಿದೆ, ದಿನನಿತ್ಯದ ಒಂದು ಕಾರ್ಯಗಳೇನಿದೆ ಅವುಗಳನ್ನ ಮಾಡೋದಕ್ಕೆ ನಾವು ಸಹಾಯ ಮಾಡೋದಾಗ್ಲಿ, ಇವೆಲ್ಲವನ್ನ ಮಾಡಬೇಕಾಗತ್ತೆ. ಒಂದ್ ರೀತಿಯಲ್ಲಿ ಈ ಮರವಿನ ಕಾಯಿಲೆ ಇರೋರು ನಮ್ಮನ್ನ ಮರೆತರೂ ಸಹ ನಾವು ಅವರನ್ನ ಮರೆಯಬಾರದು ಅಲ್ವಾ?

ಕೇಳಿದ್ರೆ ದಿನ ವಿಶೇಷತೆಗಳ ಬಗ್ಗೆ ಮಾತಾಡುವಾಗ ಈ ಒಂದು ವಿಶೇಷತೆಯ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅದು ಅಪೂರ್ಣ ಅನ್ಸ್ಬಿಡುತ್ತೆ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಸಂಗೀತ ನಿರ್ದೇಶಕರಲ್ಲಿ ಜಿ ಕೆ ವೆಂಕಟೇಶ್ ಅವರ ಹೆಸರಿದೆಯಲ್ಲ, ಅದು ವಿಶೇಷವಾಗಿ ನಿಲ್ಲತ್ತೆ. 1927 ಸೆಪ್ಟೆಂಬರ್ 21 ಅವರ ಜನಿಸಿತು. ಅಂದ್ರೆ ಇವತ್ತು ಜಿ ಕೆ ವೆಂಕಟೇಶ್ ಅವರ ಜನ್ಮ ದಿನ. ಕನ್ನಡ ಚಿತ್ರರಂಗದಲ್ಲಿ 1960 1980 ದಶಕದವರೆಗೆ ತಮ್ಮ ವಿಶಿಷ್ಟವಾದ ಸಂಗೀತ ಸಂಯೋಜನೆಯ ಮೂಲಕ ಅಪಾರ ಜನಪ್ರಿಯತೆಯನ್ನು ಗಳಿಸಿದಂತಹ ವ್ಯಕ್ತಿತ್ವ ಅವರದು.

ಸಮಯ ಆಗಿದೆ 9 ಗಂಟೆ. ಕೇಳಿದ್ರೆ ಇವತ್ತು ಅನೇಕ ವಿಶೇಷ ಆಚರಣೆಗಳು ಇದ್ವು. ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾತನಾಡಿದ್ವಿ. 21ನೇ ತಾರೀಕು ವಿಶ್ವ ಶಾಂತಿ ದಿನ ಅಂತ ಹೇಳಿ ಮಾತನಾಡಿದ್ವಿ. ಹಾಗೆ ವಿಶ್ವ ಆಲ್ಝೈಮರ್ಸ್ ದಿನ, ಅಂದರೆ ಮರೆವಿನ ಕಾಯಿಲೆಯನ್ನು ಹೊಂದಿರುವಂತಹವರ ದಿನ ಅಂತ ಹೇಳಿ ನಾವು ಮಾತನಾಡಿದ್ವಿ. ಹಾಗೆ ಜಿ ಕೆ ವೆಂಕಟೇಶ್ ಅವರ ಜನ್ಮದಿನ ಸಹ ಹೌದು. ಇನ್ನು ಇದೀಗ ದಿನ ವಿಶೇಷ ಕಾರ್ಯಕ್ರಮ. ಇವತ್ತಿನ ದಿನ ವಿಶೇಷದಲ್ಲಿ ನಾವು ಯಾವ ಒಂದು ವಿಶೇಷತೆಯ ಕುರಿತಾಗಿ ಮಾತನಾಡ್ತೀವಿ ಅಂದರೆ, ಇವತ್ತು ವರ್ಲ್ಡ್ ಗ್ರ್ಯಾಟಿಟ್ಯೂಡ್ ಡೇ, ವಿಶ್ವ ಕೃತಜ್ಞತಾ ದಿನ ಅಂಥೇಳಿ ಆಚರಣೆ ಇದೆ. ಈ ಒಂದು ಆಚರಣೆಯ ಬಗ್ಗೆ ಮಾತನಾಡ್ತಾ ಹಾಡುಗಳ ಜೊತೆಗೆ ನಾವು 9 ಗಂಟೆಯಿಂದ 10 ಗಂಟೆಯವರೆಗೆ ಸಾಗೋಣ.

ಇವತ್ತು ವಿಶ್ವ ಕೃತಜ್ಞತಾ ದಿನ. ಸರಳವಾಗಿ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಹೇಳುವ ದಿನ, ಧನ್ಯವಾದಗಳನ್ನು ಅರ್ಪಿಸುವಂತಹ ದಿನ. ಹಾಗಾದರೆ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು? ಕೆಳಗರೆ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಮುಖ್ಯವಾದ ಒಬ್ಬ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ. ಅದು ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ಗುರುವೇ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದಂತಹ ವ್ಯಕ್ತಿಯನ್ನೇ ನೆನಪಿಸ್ಕೊಳ್ಳಿ. ಈಗ ಅವರ ಮುಖ ನಿಮ್ಮ ಕಣ್ಮುಂದೆ ಬರುತ್ತಾ? ಹಾಗಾದರೆ ಅವರಿಗೆ ಕೊನೆಯ ಬಾರಿ ನೀವು

ಯಾವಾಗ ಧನ್ಯವಾದವನ್ನ ಹೇಳಿದ್ರಿ? ಎಸ್, ಇವತ್ತು ಸೆಪ್ಟೆಂಬರ್ 21 ವಿಶ್ವ ಕೃತಜ್ಞತಾ ದಿನ. ಇವತ್ತು ನಾವು ನಮಗೆ ಸಹಾಯ ಮಾಡಿದಂತಹ, ನಮಗೆ ಒಂದಷ್ಟು ವಿದ್ಯೆಯನ್ನ ಕಲಿಸಿದಂತಹ, ಅಥವಾ ಅಪ್ಪ ಅಮ್ಮನಾಗಿ ಪ್ರೀತಿಯನ್ನ ತೋರಿಸಿದಂತಹ ವ್ಯಕ್ತಿಗಳಿಗೆ ಧನ್ಯವಾದವನ್ನ ಹೇಳುವಂತಹ ದಿನ ವಿಶ್ವ ಕೃತಜ್ಞತಾ ದಿನ.

ಇಂದಿನ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಹಾವೇರಿಯ ಬಸವೇಶ್ವರ ನಗರದಿಂದ ನಿವೇದಿತಾ ಗುರುರಾಜ ನವಲಗುಂದ, ಸುಶೀಲ ದೊಡ್ಡಮನಿ, ಸಿದ್ದರಾಮಪ್ಪ ದೊಡ್ಡಮನಿ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬದುಕಿಗೆ ಒಂದು ಅರ್ಥವನ್ನ ನೀಡಿದಂತಹ ನಮ್ಮ ತಂದೆ ತಾಯಿಯವರಿಗೆ, ಅಕ್ಷರದ ಮೂಲಕ ಬದುಕಲು ಕಲಿಸಿದಂತಹ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಜೀವಿಸಲು ಕಾರಣೀಭೂತರಾದಂತಹ ಭೂಮಿ ಹಾಗೂ ಸೂರ್ಯ ಇವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳಿ. ಹೌದು ಕೇಳುಗರೆ, ನಮ್ಮ ಮನೆಯವರು ನಮ್ಮನ್ನ ಕಾಳಜಿ ಮಾಡ್ತಾರೆ. ಒಬ್ಬ ಸ್ನೇಹಿತ ನಮ್ಮ ಮಾತನ್ನ ಕೇಳ್ತಾನೆ, ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾನೆ. ಯಾರಾದರೂ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ, ಹಾಗೆ ಅಪರಿಚಿತರು ಒಂದು ಸಣ್ಣ ಸಹಾಯ ಮಾಡ್ತಾರೆ. ಅವರೆಲ್ಲರಿಗೂ ಧನ್ಯವಾದವನ್ನ ಹೇಳುವಂತಹ ದಿನ ಇವತ್ತು. ಕೇಳುಗರೆ, ಇವತ್ತು ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಧನ್ಯವಾದ ಹೇಳುವುದು?

ಹೇಳಲಿಕ್ಕೆ ಬಯಸ್ತೀರಿ? ಅಮ್ಮನಿಗ, ಅಪ್ಪನಿಗ, ನಿಮ್ಮ ಜೀವನ ಸಂಗಾತಿಗ, ಸ್ನೇಹಿತರಿಗ, ಗುರುವಿಗ, ನಿಮಗೆ ದಾರಿ ತೋರಿದಂತಹ ಮಾರ್ಗದರ್ಶಕರಿಗ, ಯಾರಿಗೆ ನೀವು ಧನ್ಯವಾದ ಹೇಳೋದಕ್ಕೆ ಬಯಸ್ತೀರಿ? ಸಂದೇಶ ಕಳಿಸಿ 9483091091 ಈ ಸಂಖ್ಯೆಗೆ.

ಇವತ್ತು ವಿಶ್ವ ಕೃತಜ್ಞತಾ ದಿನ, ಥ್ಯಾಂಕ್ಸ್ ಹೇಳುವಂತಹ ದಿನ. ಈ ವಿಚಾರವಾಗಿ ಮಾತಾಡ್ತಿದ್ದೀವಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕೆಳಗುರೇ, ನಮ್ಮ ಜೀವನದಲ್ಲಿ ಪ್ರತಿದಿನವೂ ಎಷ್ಟೋ ಜನರು ನಮ್ಮ ಬದುಕನ್ನು ಸುಲಭ ಮಾಡಿರ್ತಾರೆ. ಬೆಳಿಗ್ಗೆ ನಮ್ಮ ಮನೆಗೆ ಪತ್ರಿಕೆಯನ್ನು ತಂದುಕೊಡೋರಿರ್ಬಹುದು, ಹಾಲು ತರುವವರಿರ್ಬಹುದು, ಬಸ್ ಓಡಿಸುವಂತಹ ಡ್ರೈವರ್, ಕಂಡಕ್ಟರ್, ರಸ್ತೆಯನ್ನು ಸ್ವಚ್ಛ ಮಾಡುವಂತಹ ಕಾರ್ಮಿಕರು, ನಾವು ಊಟ ಮಾಡ್ತೀವಲ್ಲ ಹಸಿವಾದಾಗ, ಅದರ ಹಿಂದೆ ದುಡಿದಂತಹ ರೈತರಿರ್ಬಹುದು, ನಾವು ಆರಾಮವಾಗಿ ಬದುಕೋದಕ್ಕೆ ಶ್ರಮಿಸುವಂತಹ ಅನೇಕ ಜನರು ನಮ್ಮ ಸುತ್ತಮುತ್ತ ಇರ್ತಾರೆ. ಅವರಲ್ಲಿ ಬಹಳಷ್ಟು ಜನರನ್ನ ನಾವು ಯಾವತ್ತೂ ಭೇಟಿ

ಮಾಡಿರಲ್ಲ ಅಲ್ವಾ, ಅವ್ರ ಮುಖ ಸಹ ನೋಡಿರಲ್ಲ. ಆದ್ರೆ ಅವರು ಇಲ್ಲದೆ ತಮ್ಮ ದಿನನಿತ್ಯದ ಎಷ್ಟೋ ಕೆಲಸಗಳು ಆಗೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಅವರನ್ನೆಲ್ಲ ಇವತ್ತು ನೆನಪು ಮಾಡಿಕೊಂಡು ಅವರಿಗೆ ಧನ್ಯವಾದವನ್ನ ಹೇಳ್ಬೋದು. ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗದಿದ್ರು ಮನಸ್ಸಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಬಹುದು.

ಸೆಪ್ಟೆಂಬರ್ 21 ವಿಶ್ವ ಕೃತಜ್ಞತಾ ದಿನ. ಈ ಒಂದು ದಿನದ ಸಂದರ್ಭದಲ್ಲಿ ಕೇಳಿದ್ರೆ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀರಾ, ಧನ್ಯವಾದಗಳನ್ನು ಸಮರ್ಪಿಸೋಕೆ ಬಯಸ್ತೀರಾ ಅಂತ ಹೇಳಿ, ಅಪ್ಪನಿಗ, ಅಮ್ಮನಿಗ, ಸ್ನೇಹಿತರಿಗ, ಗುರುಗಳಿಗ, ಹಾಗೆ ನಮ್ಮ ಸುತ್ತಮುತ್ತ ಅನೇಕ ಜನರು ನಮಗೆ ಗೊತ್ತಿಲ್ಲದೆ ನಮಗೆ ನೆರವಾಗಿರ್ತಾರೆ. ರಸ್ತೆಯನ್ನು ಸ್ವಚ್ಛಗೊಳಿಸೋರು ಇರ್ಬೋದು, ನಮ್ಮನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸುವಂತಹ ಸಾರಿಗೆ ವ್ಯವಸ್ಥೆಯಲ್ಲಿ ಏನಿದೆ ಡ್ರೈವರ್ ಕಂಡಕ್ಟರ್ ಇರ್ಬೋದು, ಯಾವುದೋ ಒಂದು ಪಾರ್ಕಲ್ಲಿ ಹೂವನ್ನು ಅರಳಿಸುವಂತಹ ವ್ಯಕ್ತಿ ಇರಬಹುದು, ಹೀಗೆ ಅನೇಕರು ನಮ್ಮ ಸುತ್ತಮುತ್ತ ಇರ್ತಾರೆ. ಯಾರಿಗೆ ನೀವು ಧನ್ಯವಾದವನ್ನು ತಲುಪಿಸೋದಕ್ಕೆ ಇಷ್ಟಪಡ್ತೀರಿ ಅಂತ ಸಂದೇಶ ಕಳಿಸಿ 9483091029 ಈ ಸಂಖ್ಯೆಗೆ.

ಕೇಳುಗರೆ, ನಾವು ಬಾಲ್ಯದಲ್ಲಿ ಬಿದ್ದಾಗ ಅಳುವಾಗ ಅಮ್ಮ ಓಡಿ ಬರ್ತಾಳೆ, ಎತ್ಕೊಳ್ತಾಳೆ, ಸಮಾಧಾನ ಮಾಡ್ತಾಳೆ ಅಲ್ವಾ? ಆದರೆ ನಾವು ಎಷ್ಟು ಬಾರಿ ಥ್ಯಾಂಕ್ ಯು ಅಮ್ಮ ಅಂತ ಹೇಳಿದ್ದೀವಿ? ಶಾಲೆಯಲ್ಲಿ ಗುರುಗಳು ನಮಗೆ ವಿದ್ಯೆಯನ್ನು ಕಲಿಸಿದ್ದಾರೆ, ಅವರಿಗೆ ಎಷ್ಟು ಬಾರಿ ಧನ್ಯವಾದ ಹೇಳಿದ್ದೀವಿ? ನಮ್ಮ ಆಸೆಗಳನ್ನು ಅಪ್ಪ ಈಡೇರಿಸಿರ್ತಾರೆ ಅಲ್ವಾ? ಎಷ್ಟು ತ್ಯಾಗವನ್ನು ಮಾಡಿರ್ತಾರೆ, ಅವರಿಗೆ ನಾವು ದೊಡ್ಡವರಾದಂತೆ ಧನ್ಯವಾದಗಳನ್ನು ಹೇಳಿದ್ದೀವ? ಒಮ್ಮೆ ಹಿಂತಿರುಗಿ ನೋಡಿದಾಗ ಅರ್ಥ ಆಗತ್ತೆ, ನಮ್ಮ ಬದುಕಿನ ಹಿಂದೆ ಎಷ್ಟೋ ಜನರ ಪ್ರೀತಿ ಮತ್ತು ಪರಿಶ್ರಮ ಇದೆ ಅಂಥೇಳಿ. ಸೊ ಅವರಿಗಾಗಿ ಧನ್ಯವಾದವನ್ನು ಹೇಳಬೇಕು ಅಂತಾನೆ ಸೆಪ್ಟೆಂಬರ್ 21 ವಿಶ್ವ ಕೃತಜ್ಞತಾ ದಿನದ ಆಚರಣೆ ಇದೆ.

ಕೆಳಗರೆ ಕೃತಜ್ಞತೆಯನ್ನ ಹೇಳೋದು ಒಂದು ಸಣ್ಣ ಅಭ್ಯಾಸ, ಅಂದ್ರೆ ಥ್ಯಾಂಕ್ ಯು ಅಂತ ಹೇಳೋದು ಒಂದು ಚಿಕ್ಕ ಅಭ್ಯಾಸ. ಆದರೆ ಆ ಒಂದು ಅಭ್ಯಾಸವನ್ನ ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ವಿಷಯ ಆಗತ್ತೆ. ಈಗ ನೋಡಿ, ಯಾರೋ ಒಬ್ರು ನಮ್ಮನ್ನ ನಗಿಸಿರ್ತಾರೆ, ಯಾರೋ ಒಬ್ರು ನಮ್ಮ ಮಾತನ್ನ ತಾಳ್ಮೆಯಿಂದ ಕೇಳಿರ್ತಾರೆ, ನಮಗೆ ಇಷ್ಟವಾದ ಹಾಡು ಆ ಕ್ಷಣಕ್ಕೆ ಸಿಕ್ಕಿರುತ್ತೆ, ಮಳೆ ಬಂದು ಖುಷಿಯಾಗಿರುತ್ತೆ, ಒಳ್ಳೆಯ ಊಟ ಸಿಕ್ಕಿರುತ್ತೆ, ಕುಟುಂಬದವರ ಜೊತೆ ಸಮಯ ಕಳೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ನಾವು ಥ್ಯಾಂಕ್ಸ್ ಅನ್ನೋ ಪದವನ್ನ ಬಳಸಿದೀವ, ಅದನ್ನ ಮನಸ್ಸಲ್ಲಾದ್ರೂ ಹೇಳ್ಕೊಂಡಿದ್ದೀವ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ, ಅದನ್ನ ಅವಲೋಕಿಸುವಂತಹ ದಿನ ಇವತ್ತು ವಿಶ್ವ ಕೃತಜ್ಞತಾ ದಿನ.

ಕೆಳಗರೆ ನಾವು ಯಾರಿಗಾದ್ರೂ ಧನ್ಯವಾದ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ನಾಳೆಗೆ ಮುಂದೂಡೋದು ಬೇಡ. ಯಾಕಂದ್ರೆ ಕೆಲವೊಮ್ಮೆ ನಾವು ಆಮೇಲೆ ಹೇಳ್ತೀವಿ, ಸಮಯ ಸಿಕ್ಕಾಗ ಹೇಳೋಣ ಅಂದ್ಕೊಂಡಿರ್ತೀವಿ, ಆದ್ರೆ ಆ ಒಂದು ಸಮಯ ಬರದೇ ಹೋಗ್ಬೋದು. ಹಾಗಾಗಿ ಒಬ್ಬರಿಗೆ ಅಂದ್ರೆ ನಮಗೆ ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳಬೇಕು ಅಂದಾಗ ಅವರಿಗೆ ಕರೆ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಅಥವಾ ಅವರ ಮುಂದೆ ನೇರವಾಗಿ ನಿಂತು ಹೇಳಬಹುದು, ನನ್ನ ಜೀವನದಲ್ಲಿ ನೀವು ಮಾಡಿದಂತಹ ಒಳ್ಳೆಯ ಕೆಲಸವನ್ನ ನಾನು ಮರೆಯೋದಿಲ್ಲ, ಧನ್ಯವಾದ ಅಂತ ಹೇಳಿ.

ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಆದಷ್ಟು ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೇನೆ, ಹಾಗೆ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆಯನ್ನ ಸಹ ಕೇಳ್ತೇನೆ, ಇದು ನಾನು ರೂಢಿಸಿಕೊಂಡಿರುವಂತಹ ಅಭ್ಯಾಸ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿಯವರು ಹೇಳ್ತಾ ಇದ್ದಾರೆ. ನಾವು ರಾತ್ರಿ ವೇಳೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತೀವಿ ಅಲ್ವಾ, ಆಗ ಅಲ್ಲಿರುವಂತಹ ಡ್ರೈವರ್ ನಿದ್ರೆಗೆಟ್ಟು ತುಂಬಾ ಎಚ್ಚರಿಕೆಯಿಂದ ಯಾವುದೇ ಆತಂಕವನ್ನ ನಮಗೆ ನೀಡದೆ ನಮ್ಮನ್ನ ಒಂದು ದಾರಿಯಿಂದ ಮತ್ತೊಂದು ದಾರಿಗೆ ತಲುಪಿಸ್ತಾರೆ ರಾತ್ರಿ ವೇಳೆ. ಸೊ ಚಾಲಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಜೀವನಕ್ಕೆ ಕಾರಣ ಆದಂತಹ ನನ್ನ ಶ್ರೀಮತಿಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ರುದ್ರೇಶ್ ಚಿಕ್ಕಮಗಳೂರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಬಾಡಿ ರವಿ, ಕಿಶನ್, ಹರ್ಷ ಇವರೆಲ್ಲರೂ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ನಮ್ಮ ನಗುವಿಗೆ ಕಾರಣವಾದಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ಪೊಲೀಸರಿಗೆ, ಟೀಚರ್ಸ್ಗೆ, BBMP ಕೆಲಸ ಮಾಡುವಂತಹ ಕಾರ್ಮಿಕರಿಗೆ, ಮಿಲಿಟರಿ ಆಫೀಸರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಮಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ನಳಿನಾ ಲಂಕೇಶ್ ವಿಜಯನಗರ್ ಬೆಂಗಳೂರಿನಿಂದ ಒಳ್ಳೆಯ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಮಾಡಿದಂತಹ ತ್ಯಾಗ ನಮ್ಮ ಇವತ್ತಿನ ಜೀವನಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳಿ ಮಮತಾ ಮೇಘ ಧ್ರುವ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮೊದಲು ಜನ್ಮ ಕೊಟ್ಟು ಪ್ರಪಂಚವನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಂದೆ ತಾಯಿಗೆ ಕೃತಜ್ಞತೆಯನ್ನ ಹೇಳಬೇಕು ಅಂತ ಕೇಶವಮೂರ್ತಿಯವರು BTM ಲೇಔಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೀಗೆ ಮತ್ತೊಂದಷ್ಟು ಸಂದೇಶಗಳಿವೆ, ನಂತರ ಓದ್ತೇನೆ. ಈಗ ಈ ಹಾಡು ನಿಮಗಾಗಿ.

ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿದರೆ, ನಾನು ನನ್ನ ತಾಯಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಅವರು ನನ್ನ ಕಷ್ಟಕ್ಕೆ ಇವತ್ತಿಗೂ ನೆರವಾಗ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ನಾನಂತೂ ಆಕಾಶವಾಣಿಗೆ ಧನ್ಯವಾದವನ್ನ ಹೇಳ್ತೀನಿ, ಯಾಕಂದ್ರೆ ದಿನನಿತ್ಯ ನಮ್ಮನ್ನ ಮನೋರಂಜಿಸುತ್ತೆ. ಹಾಗಾಗಿ ಆರ್ಜಿಗಳಿಗೆ, ಉದ್ಘೋಷಕರಿಗೆ ಧನ್ಯವಾದವನ್ನ ಹೇಳ್ತೇನೆ ಅಂತ ಹೇಳಿ ಕವಿತಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆದರೆ ಎಲ್ಲಿಂದ ಅಂತ ಇವರು ತಿಳಿಸಿಲ್ಲ. ದಯವಿಟ್ಟು ಕೇಳಿದ್ರೆ, ನೀವು ಮೆಸೇಜ್ ಮಾಡಬೇಕಾದ್ರೆ ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಮತ್ತು ನಿಮ್ಮ ಸ್ಥಳದ ಹೆಸರನ್ನು ತಪ್ಪದೆ ತಿಳಿಸಿ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ಇವರು ಸಹ ಮೆಸೇಜ್ ಮಾಡಿದರೆ, ನಾನು ನಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಬೆಳಗಿನಿಂದ ಸಂಜೆವರೆಗೂ ನಮ್ಮನ್ನು ಮನೋರಂಜಿಸುತ್ತೆ, ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡುತ್ತೆ, ಖುಷಿಯನ್ನು ನೀಡುತ್ತೆ. ಹಾಗಾಗಿ ವಿವಿಧ ಭಾರತಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ತುಂಬ ಒಳ್ಳೆಯ ಸಂದೇಶವನ್ನು ತಿಳಿಸಿದ್ದಾರೆ. ಹಾಗೆ ಮತ್ಯಾವ ಸಂದೇಶಗಳು ಬಂದಿದೆ ಅಂದರೆ, ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಅಂತ ರಾಜೇಶ್ ಮಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಾನು ನಮ್ಮ ಅಜ್ಜ ಅಜ್ಜಿ ಹಾಗೂ ತಂದೆ ತಾಯಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ಜೊತೆಗೆ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಸತೀಶ್ ಗೌಡ್ರು ಇವರು ಕಡುವಿನ ಹೊಸಹಳ್ಳಿ ಅರಕಲಗೋಡು ತಾಲೂಕಿಂದ ಮೆಸೇಜ್ ಮಾಡಿದರೆ, ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿಗೆ ಧನ್ಯವಾದಗಳನ್ನು ಹೇಳ್ತೀನಿ, ಪ್ರಾಮಾಣಿಕತೆಯಿಂದ ಸಮಾಜದಲ್ಲಿ ತಲೆ ಎತ್ತಿ ಬದುಕಲು ಮಾರ್ಗದರ್ಶನ ನೀಡಿದ್ದಾರೆ, ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು

ತಿಳಿಸ್ತೀನಿ ಅಂತ ಹೇಳಿ ಸಾವಿತ್ರಿ ಬೀದರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ, ಪ್ರತಿಕ್ರಿಯೆಗಳಿಗೆ ಧನ್ಯವಾದಗಳು. ಕೇಳಿದ್ರೆ ಈ ಒಂದು ಹಾಡಿನೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಸೌರಶಕ್ತಿ ನಿಗಮ ಸೇಸಿಯ 15ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಸಂಸ್ಥೆಗೆ ಶುಭಾಶಯ ಕೋರಿದ್ದಾರೆ. ಭಾರತದ ನವೀಕರಿಸಬಹುದಾದ ಇಂಧನ ಪಯಣದಲ್ಲಿ ಈ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಿರಿಯರಲ್ಲಿ ಮರವಿನ ಕಾಯಿಲೆ ಬಗ್ಗೆ ಎಷ್ಟು ಬೇಗ ತಿಳಿಯುತ್ತೇವೆಯೋ ಅಷ್ಟು ಬೇಗ ರೋಗ ಉಪಶಮನಕ್ಕೆ ಸಹಕಾರಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಲ್ಝೈಮರ್ಸ್ ಜಾಗೃತಿ ದಿನ. 1906ರಲ್ಲಿ ಈ ಕಾಯಿಲೆ ಬಗ್ಗೆ ಸಂಶೋಧನೆ ಕೈಗೊಂಡ ಡಾಕ್ಟರ್ ಅಲೋಯಿಸ್ ಅಲ್ಝೈಮರ್ ಅವರ ಹೆಸರನ್ನು ಈ ಕಾಯಿಲೆಗೆ ನಾಮಾಂಕಿತಗೊಳಿಸಲಾಗಿದೆ. ಶಾಂತಿಯಲ್ಲಿ ಹೂಡಿಕೆ ಮಾಡೋಣ, ಎಲ್ಲರಿಗಾಗಿ, ಎಲ್ಲರೂ, ಎಲ್ಲೆಡೆ ಮತ್ತು ನಿತ್ಯ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಶಾಂತಿ ದಿನಾಚರಣೆ ಆಚರಿಸಲಾಗುತ್ತಿದೆ. 1981ರಲ್ಲಿ ವಿಶ್ವಸಂಸ್ಥೆಯಿಂದ ಘೋಷಿಸಲ್ಪಟ್ಟ ಈ ದಿನ ಜಾಗತಿಕ ಅಹಿಂಸೆ, ಕದನ ವಿರಾಮ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25ನೇ ತಾರೀಕಿನಿಂದ 28ರವರೆಗೆ 4 ದಿನಗಳ ರೈತ ಜಾತ್ರೆ ಕೃಷಿ ಮೇಳ ಆಯೋಜಿಸಿದೆ. ಮೇಳದಲ್ಲಿ ಹೈಟೆಕ್ ತೋಟಗಾರಿಕೆ ಹಾಗೂ ಔಷಧಿ ಸಸ್ಯಗಳ ಸಮಿತಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾದಕ ದ್ರವ್ಯ ಮುಕ್ತ ಭಾರತದ ಕರೆಯಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ನಿನ್ನೆ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಎಂಬ ವಿಷಯದಡಿ ವಿಶಿಷ್ಟ ಸಂವಾದಾತ್ಮಕ ಕಾರ್ಯಕ್ರಮ ಟಾಕಥಾನ್ ಆಯೋಜಿಸಿತ್ತು. ಕರ್ನಾಟಕ, ಮಧ್ಯ ಮಹಾರಾಷ್ಟ್ರ, ತಮಿಳುನಾಡು, ಪುದುಚೇರಿ, ಕರಾವಳಿ, ಆಂಧ್ರಪ್ರದೇಶ, ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ನ ಪುರುಷರ 10 ಮೀಟರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಭಾರತ 3ನೇ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ಇದರ ಜೊತೆಗೆ ಭಾರತದ ರುದ್ರಾಂಶ್ ಪಾಟೀಲ್ ಮತ್ತು ಹಿಮಾಂಶು ಡಿಲಾನ್ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 10:03. ಇನ್ನೀಗ ಓಲ್ಡ್ ಈಸ್ ಗೋಲ್ಡ್, ಮೈಸೂರು ಮಲ್ಲಿಗೆ ಚಿತ್ರದ ಹಾಡಿನೊಂದಿಗೆ ಆರಂಭ ಆಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ.

ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಎವರ್ ಗ್ರೀನ್ ಹಾಡು ಅಂತಾನೆ ಹೇಳ್ಬೋದು. ಸೀತಾ ಚಿತ್ರದ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಮುಂದಿನ ಹಾಡು ಒಲವಿನ ಉಡುಗೊರೆ ಚಿತ್ರದ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಇವರ ಜೊತೆ ಪಿ ಜಯಚಂದ್ರನ್ ಅವರು ಸಹ ದನಿಗೂಡಿಸಿದ್ದಾರೆ.

ಕೃಷ್ಣ ರುಕ್ಮಿಣಿ ಚಿತ್ರದ ಹಾಡನ್ನು ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ರಚನೆಗೆ ಕೆವಿ ಮಹದೇವನ್ ಅವರ ಸಂಗೀತವಿದೆ.

10:19 ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಒಲವಿನ ಆಸರೆ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ. ಒಲವಿನ ಆಸರೆ ಚಿತ್ರದ ಶೀರ್ಷಿಕೆ ಗೀತೆ ಅಂತಾನೆ ಹೇಳ್ಬೋದು ಈ ಹಾಡು ನಿಮಗಾಗಿ.

0: ಬಿಡಕೃಷ್ಣ ರಂಗಿನಾಟ ಚಿತ್ರದ ಹಾಡನ್ನ ರಾಜೇಶ್ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.
1: ಪಲುಪು ಪಲುಪು ಒಲವಿನಲ್ಲಿ ಮಿನುಗು ತಳಮ್ಮೋ, ಜಳುಕು ಜಳುಕು ನಗೆಯ ಚೆಲ್ಲಿ ಜಿನುಗು ತಳಮ್ಮೋ.
2: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನೂರ 102.9 ಎಫ್ಎಂ ಟ್ಯೂನ್ ಮಾಡಿದ್ರ ಕೇಳ್ತಾ ಇರುವ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಮುಂದಿನ ಹಾಡು ನಂಜುಂಡಿ ಕಲ್ಯಾಣ ಚಿತ್ರದ್ದು. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಇನ್ನೀಗ ಹೊಸ ಜೀವನ ಚಿತ್ರದ ಹಾಡು ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ. ಕೆಜೆ ಜೇಸುದಾಸ್ ಅವರು ಹಾಡಿರುವಂತಹ ಹೊಸ ಜೀವನ ಚಿತ್ರದ ಹಾಡು ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಅನಾಥ ಮಗುವಾದೆ ಅನ್ನೋ ಹಾಡು ಅಂತ ಹೇಳಿ. ಹೌದು, ವಿಶೇಷವಾದ ಹಾಡು, ಒಳ್ಳೆಯ ಸಾಹಿತ್ಯ ಇರುವಂತಹ ಹಾಡನ್ನು ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ.

ಶಂಕರ್ ನಾಗ್ ಅವರ ಮನೋಜ್ನ ಅಭಿನಯ ಇದ್ದಂತಹ ಒಳ್ಳೆಯ ಗೀತೆಯನ್ನ ಕೇಳಿದ್ರೆ, ಈಗ ವಿ ರವಿಚಂದ್ರನ್ ಅವರ ಅಭಿನಯ ಇರುವಂತಹ ರಣಧೀರ ಚಿತ್ರದ ಹಾಡನ್ನ ಕೇಳೋಣ. 1987 ತೆರೆಕಂಡಂತಹ ಚಿತ್ರ ಇದು. ಮಾಸ್ಟರ್ ಮಂಜುನಾಥ್ ಅವರು ಹಾಡಿದ್ದಾರೆ. ಇವರ ಜೊತೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜೈರಾಮ್ ಅವರ ಧ್ವನಿ ಸಹ ಇದೆ. ಇದು ರಣಧೀರ ಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

10:46 ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್. ಇನ್ನೀಗ ಪ್ರೇಮ ರಾಗ ಹಾಡು ಗೆಳತಿ ಚಿತ್ರದ ಹಾಡನ್ನ ಕೇಳಿ. ಚಂದ್ರಿಕಾ ಗುರುರಾಜ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇಳಿಯರಾಜ ಅವರು ಈ ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ.

0: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ, ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕದಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಅಧಿವೇಶನಕ್ಕಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನ್ಯೂಯಾರ್ಕ್ ತಲುಪಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ವಿವಿಧ ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದಿನಿಂದ 3 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ಪಶ್ಚಿಮಘಟ್ಟಗಳ ಸಂರಕ್ಷಣೆ ಕುರಿತ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ, ಬರಗಾಲದ ಕುರಿತು ವಿಶೇಷ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಅಪೂರ್ಣಗೊಂಡ ಹಿನ್ನೆಲೆ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಯ ಕಾರಣ ಸರ್ಕಾರ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಬಂದ್ಗೆ ರೈತ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರೈತ ಮುಖಂಡರು, ಕಾಫಿ ಬೆಳೆಗಾರರ ಸಂಘಟನೆಗಳ ಬೆಂಬಲ ನೀಡಿವೆ ಎಂದು ರೈತ ಸಂಘಟನೆಗಳು ತಿಳಿಸಿವೆ. ರಾಜಸ್ಥಾನದ ಖೇಜಡಲಿ ಗ್ರಾಮೀಣ ಪ್ರದೇಶದಲ್ಲಿ 18ನೇ ಶತಮಾನದಲ್ಲಿ ಖೇಜಡಿ ಮರಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಮೃತಾದೇವಿ ಬಿಷ್ಣೋಯಿ ಹಾಗೂ ಎಲ್ಲ ಹುತಾತ್ಮರಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇಂದು ಗೌರವ ನಮನ ಸಲ್ಲಿಸಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಪಂಜಾಬ್ಗೆ ಭೇಟಿ ನೀಡಿ ನಶಾಮುಕ್ತ ಪಂಜಾಬ್ ಯಾತ್ರಾದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಜರುಗಿದ ವಿಶೇಷ ಲೋಕ ಅದಾಲತ್ನಲ್ಲಿ ಇತ್ಯರ್ಥಕ್ಕೆ ಗುರುತಿಸಲಾಗಿದ್ದ 4,721 ಪ್ರಕರಣಗಳ ಪೈಕಿ 3,561 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 448 ಅಂಕಗಳ ಏರಿಕೆಯೊಂದಿಗೆ 74,743 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 50 ಅಂಕ ಏರಿಕೆಯ ನಂತರ 13,397 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 14 ಪೈಸೆ ಏರಿಕೆಯೊಂದಿಗೆ 95.82 ರೂಪಾಯಿಯಷ್ಟಿದೆ. ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ತಂಡ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ರುದ್ರಾಕ್ಷ್ ಪಾಟೀಲ್, ಪಾರ್ಥ್ ರಾಕೇಶ್ ಮಾನೆ ಮತ್ತು ಹಿಮಾಂಶು ಡಿಲ್ಲಾನ್ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ ಹಾಗೂ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

102.9 ಎಫ್ಎಂ ವಿವಿಧ ಭಾರತಿ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ 11:03. ಕೇಳಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ನಾನು ಚಂದು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM ಕೇಂದ್ರದಿಂದ. ಕರಾವಳಿ ಚಿತ್ರದ ಹಾಡು ಪ್ರಸಾರವಾಯಿತು, ಮುದ್ದುಗುಮ್ಮ ಮುದ್ದುಗುಮ್ಮ ಅಂತ ಹೇಳಿ. ಸಿದ್ದಶ್ರೀರಾಮ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಪ್ರಮೋದ್ ಮರವಂತೆಯವರು ಬರೆದ ಗೀತೆಗೆ ಸಚಿನ್ ಬಸ್ರೂರು ಸಂಗೀತವನ್ನು ನೀಡಿದರು. ಅದಾದಮೇಲೆ ಪ್ರೆಸೆಂಟ್ ಪ್ರಪಂಚ 0% ಲವ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಅವರು ಧ್ವನಿಯಾಗಿದ್ದ ಈ ಹಾಡು ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಕೆವಿ ರವಿಚಂದ್ರ ಅವರ ಸಂಗೀತವಿತ್ತು. ಇನ್ನು ಕೆರೆಬೇಟೆ ಚಿತ್ರದ ಹಾಡು ಈಗ ತಾನೇ ನೀವು ಕೇಳಿದ್ರಿ, ಮಲೆನಾಡ ಗೊಂಬೆ ಅಂತ. ಸಾಯಿ ವಿಘ್ನೇಶ್ ಹಾಗೆ ಐಶ್ವರ್ಯ ರಂಗರಾಜನ್ ಅವರ ಇವುಗಳ ಹಾಡುಗಾರಿಕೆ, ಪ್ರಮೋದ್ ಮರವಂತೆಯವರದ್ದೇ, ಸಾಹಿತ್ಯ ಗಗನ್ ಬಡೇರಿ ಅವರ ಸಂಗೀತವಿದ್ದಂಥ ಗೀತೆಯಾಗಿತ್ತು. 11:16:55 ಸಮಯದಲ್ಲಿ ಮುಂದೆ ಕೇಳಿ ಕ್ರಾಂತಿ ಚಿತ್ರಕ್ಕಾಗಿ ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆ, ವಿ ಹರಿಕೃಷ್ಣ ಅವರ ಸಂಗೀತ, ಸೋನು ನಿಗಮ್ ಅವರ ಹಾಡುಗಾರಿಕೆ.

ಮಾರಕಾಸ್ತ್ರ ಚಿತ್ರದಿಂದ ಒಂದು ಹಾಡು ಕೇಳಿದ್ರಿ. ಸಂತೋಷ್ ವೆಂಕಿ ಅನುರಾಧ ಭಟ್ ಅವರು ಹಾಡಿದ ಈ ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತ ಮಂಜು ಕವಿ ಅವರದಾಗಿತ್ತು. ಅನಿರುದ್ಧ ಶಾಸ್ತ್ರಿ ಅವರು ಹಾಡಿರುವ ಗೀತೆ, ಮನೋಜ್ ಸ್ವಾಗಂಧ್ ಅವರ ರಚನೆ, ಎಂ ಎಸ್ ತ್ಯಾಗರಾಜನ್ ಅವರ ಸಂಗೀತ ಸಂಯೋಜನೆಯಲ್ಲಿದೆ. 2025 ಬಂದ ಸಿನಿಮಾ ನಾನಿನ್ನ ಬಿಡಲಾರೆ ಚಿತ್ರದ ಈ ಗೀತೆ.

ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ.

0: ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೇ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
2: ಹೌದು, ಅಕ್ಟೋಬರ್ 2ರವರೆಗೆ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಎಲ್ಲರಿಗೂ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗಾಗಲೇ ಕೇಳ್ತಾ ಇದ್ರೆ ಇವತ್ತು ಜೆ ಕೆ ವೆಂಕಟೇಶ್ ಅವರು ಹಾಗೆ ಬೇರೆ ಬೇರೆ ಕಲಾವಿದರ ಜನ್ಮದಿನ ಇದೆ. ನೀವು ಯಾರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮವನ್ನು ಮಾಡ್ತೀರಾ ಅಂತ. ಹೌದು, ಈ ದಿನ ಜನಿಸಿದಂಥ ಎಲ್ಲ ಕಲಾವಿದರಿಗೆ ಅವರು ಎಲ್ಲರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ಹೇಳೋಣ. ಹಾಗೆ ಯಾರೆಲ್ಲ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಒಂದು ಪ್ರೀತಿಯ ಗೌರವ ನಮನವನ್ನು ಸಲ್ಲಿಸ್ತಾ ನಮ್ಮ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. 1931 ಸೆಪ್ಟೆಂಬರ್ 21 ಜನಿಸಿದ 94 ವರ್ಷದ ಭಾರತೀಯ ಸಿನಿಮಾ ರಂಗದ ದಂತಕಥೆ ಇವರು ಅಂದರೆ ಖಂಡಿತ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ. ಸುಮಾರು 70 ವರ್ಷಗಳಿಂದ, ಹೌದು 7 ದಶಕಗಳಿಂದ ದಕ್ಷಿಣ ಭಾರತದಲ್ಲಿ ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಹಿರಿಯರು ಇವರು. 1972 ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವರ ಸಿನಿಮಾಗಳು ಅಂದರೆ ಒಂದು ರೀತಿ ವಿಶೇಷ. ಕತೆ ಹೇಳುವ ಶೈಲಿ ಇನ್ನೂ ಚೆಂದ. ಸಿನಿಮಾ ನಿರ್ಮಾಣ, ನಟನೆ, ಸಂಗೀತ ಸಂಯೋಜನೆ ಹಲವು ರೀತಿಯಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ 94 ವರ್ಷದಲ್ಲೂ ಕೂಡ ಅವರ 61 ಸಿನಿಮಾ ನಿರ್ದೇಶನ ಮಾಡಿದವರು. ಈ ರೀತಿಯ ಜೀವನೋತ್ಸಾಹ ಅವರ ಸಿನಿಮಾ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಹಾನ್ ದಂತಕಥೆ, ಭಾರತೀಯ ಸಿನಿಮಾ ರಂಗದ ಮಹಾನ್ ವ್ಯಕ್ತಿಯ ಕುರಿತಾಗಿ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ನೀವು ಕೇಳಿದ್ದು. ಡಾಕ್ಟರ್ ರಾಜ್ಕುಮಾರ್ ವಾಣಿಜಿರಂ ಅವರ ಧ್ವನಿ, ಜೀವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ ಶ್ರೀನಿವಾಸ ರಾವ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಇಬ್ರು ಕೇಳುಗರು ಹೇಳ್ತಾ ಇದ್ರೆ, ಹೌದು, ನೀವು ಸಂಗೀತಂ ಶ್ರೀನಿವಾಸ ರಾವ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ ಅಂತ. ಖಂಡಿತವಾಗ್ಲೂ ನಿಜ. ಸಂಗೀತಂ ಶ್ರೀನಿವಾಸ ರಾವ್ ಅವರದ್ದು ಸಿನಿಮಾ ರಂಗದಲ್ಲಿ ಸುದೀರ್ಘ ಪಯಣ. ಈಗಾಗಲೇ ಹೇಳಿದ ಹಾಗೆ 70 ವರ್ಷಗಳಿಂದ ಸಿನಿಮಾ ರಂಗದ ಅನೇಕ ಹಂತಗಳನ್ನು, ಮಜಲುಗಳನ್ನು, ಸಿನಿಮಾ ಕ್ಷೇತ್ರದ ಏಳು ಬೀಳುಗಳನ್ನು ಕಂಡವರು ಅವರು. ಸಂಗೀತಂ ಶ್ರೀನಿವಾಸ ರಾವ್ ಅವರು ಸಿನಿಮಾ ಕ್ಷೇತ್ರಕ್ಕೆ ನಿರ್ದೇಶಕರಾಗಿ ಬಂದದ್ದು ಅವರ 41ನೇ ವಯಸ್ಸಿನಲ್ಲಿ, ಅಂದರೆ 1972ರಲ್ಲಿ ಬಂದಂತಹ ಸಿನಿಮಾ ನೀತಿ ನಿಜಾಯಿತಿ ಅಂತ ಹೇಳಿ ಅಲ್ಲಿ ನಿರ್ದೇಶಕರಾಗಿ ಕೆಲಸ

ಮಾಡಿದ್ರು. ಹೀಗೆ ನಿರ್ದೇಶಕರಾಗಿ ಕೆಲಸ ಮಾಡುವ ಮೊದಲು 15 ವರ್ಷಗಳ ಕಾಲ ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತೆಲುಗಿನ ಮಾಯಾಬಜಾರ್ ಸಿನಿಮಾಕ್ಕೆ ಕೆವಿ ರೆಡ್ಡಿಯವರ ಜೊತೆಗೆ ಕೆಲಸ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಅವರ ಸಿನಿಮಾ ಜರ್ನಿ ಮುಂದುವರಿತಾನೆ ಇದೆ. ವಯಸ್ಸು ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಸಮಯ ಕೆಲಸ ಮಾಡಿದ್ರು. ದಂತ ಕಥೆ ಅಂತಾನೆ ಅವ್ರನ್ನ ಕರೀತಾರೆ. ಬಹಳಷ್ಟು ವೈವಿಧ್ಯಮಯ ಸಿನಿಮಾಗಳನ್ನು ಭಾರತೀಯ ಸಿನಿಮಾ ರಂಗಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವರಷ್ಟು ವರ್ಸ್ಟೈಲ್ ಆಗಿರುವಂಥ ನಿರ್ದೇಶಕರನ್ನು ಭಾರತೀಯ ಸಿನಿಮಾ ರಂಗ ನೋಡಿಲ್ಲ ಅಂತಾನೆ ಸಿನಿಮಾ ಕ್ಷೇತ್ರದ ಬರಹಗಾರರ ಅನಿಸಿಕೆ ಅಭಿಪ್ರಾಯ. ನಟಿ ಸುಧಾಚಂದ್ರನ್ ಅವರ ಜೀವನವನ್ನು ಆಧರಿಸಿದ ಮಯೂರಿ ಅನ್ನುವ ಸಿನಿಮಾ ಮಾಡ್ತಾರೆ. ಈ ಸಿನಿಮಾಕ್ಕೆ 14 ಪ್ರಶಸ್ತಿಗಳು ಬಂತು. ಏಕಂದರೆ ಅವರ ಪ್ರಯೋಗಗಳೇ, ಈಗಾಗಲೇ ಮೊದಲೇ ಹೇಳಿದಾಗೆ ಅವರ ಸಿನಿಮಾ ಮಾಡುವ ರೀತಿಯೇ ವಿಶೇಷ, ಕತೆ ಹೇಳುವ ರೀತಿ ಇನ್ನಷ್ಟು ವಿಶೇಷ. ಸಾಮಾಜಿಕ ಕಳಕಳಿ ಬೀರುವ ಸಿನಿಮಾಗಳನ್ನು ಮಾಡಿದ್ರು. ಕೌಟುಂಬಿಕ ಹಾಗೆ ಮನರಂಜನಾತ್ಮಕ ಸಿನಿಮಾಗಳು, ಈಗ ತಾನೇ ನೀವು ಕೇಳಿದ್ರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾ, ಅದು ಒಂದು ರೀತಿಯ ವಿಡಂಬನೆ, ತಮಾಷೆ ಎಲ್ಲವನ್ನು ಒಳಗೊಂಡಂಥ ಸಿನಿಮಾ ಆಗಿತ್ತು. ಹೀಗೆ ಸಿಂಗೀತಂ ಶ್ರೀನಿವಾಸ ರಾವ್ ಅವರು ಒಂದಷ್ಟು ಆಶ್ಚರ್ಯ ಅನಿಸುವಂಥ ಪ್ರಯೋಗಗಳನ್ನು ತಮ್ಮ ಸಿನಿಮಾಗಳಲ್ಲಿ ಮಾಡಿದರು ಅನ್ನೋದಕ್ಕೆ ಉದಾಹರಣೆ ಹೇಳಬೇಕಂದ್ರೆ, ಒಂದು ಕಾಲಕ್ಕೆ ಹಾಡು ಡೈಲಾಗ್ಸ್ಗಳಿಂದನೇ ಹೆಸರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಪುಷ್ಪಕ ವಿಮಾನ ಅನ್ನುವ ಮಾತಿಲ್ಲದ ಸಿನಿಮಾ ಮಾಡಿ ಕೂಡ ಅವರು ಗೆದ್ದರು. ಕ್ಷೀರಸಾಗರ ಚಿತ್ರದ ಹಾಡು ಇದು. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಈ ಹಾಡನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ, ಈ ಸಿನಿಮಾದ ನಿರ್ದೇಶಕರು ಸಿಂಗೀತಂ ಶ್ರೀನಿವಾಸ ರಾವ್.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ತೊಂಬತ್ನಾಲ್ಕು ವರ್ಷದ ಹಿರಿಯರು ಸಂಗೀತಂ ಶ್ರೀನಿವಾಸ ರಾವ್ ಅವರು ಸಿನಿಮಾ ನಿರ್ಮಾಣ, ನಟನೆ, ಸಂಗೀತ ಸಂಯೋಜನೆ ಹೀಗೆ ಹಲವು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು 94 ವರ್ಷದ ಹಿರಿಯರು ಕಳೆದ 70 ವರ್ಷಗಳಿಂದ ದಕ್ಷಿಣ ಭಾರತದ ಸಿನಿಮಾ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಅಂದರೆ ನಾವು ಸಿನಿಮಾವನ್ನು ನೋಡ್ತೇವೆ, ನೋಡಿಬಿಟ್ಟು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ತೇವೆ. ಆದರೆ 2-2.5 ಗಂಟೆಯ ಒಂದು ಸಿನಿಮಾ ನಿರ್ಮಾಣ ಆಗೋದಕ್ಕೆ ನಿರ್ದೇಶಕ ಅಥವಾ ನಿರ್ಮಾಣ ಮಾಡುವಂಥವರು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ, ಹೇಗೆಲ್ಲ ಯೋಚನೆಯನ್ನು ಮಾಡ್ತಾರೆ, ಯಾವ ಒಂದು ಪರಿಕಲ್ಪನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ತಾನೇ ಹೇಳಿದ ಹಾಗೆ ಸಾಮಾಜಿಕ ಕಳಕಳಿಯನ್ನು ಬೀರುವಂಥ ಕೌಟುಂಬಿಕ ಮನರಂಜನೆ ಸಿನಿಮಾಗಳನ್ನು ಸಂಗೀತಂ ಶ್ರೀನಿವಾಸ ರಾವ್ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಪುಷ್ಪಕ ವಿಮಾನ ಅನ್ನುವಂಥ ಮಾತಿಲ್ಲದೇ ಇದ್ರೂ ಕೂಡ ಒಂದು ವಿಶೇಷವಾದ ಸಿನಿಮಾ ಅಂತಲೇ ಅದನ್ನು ಪರಿಗಣಿಸಲ್ಪಡ್ತು. ಆಮೇಲೆ ಅಪೂರ್ವ ಸಹೋದರರುಗಳಂತ ತಮಿಳು ಸಿನಿಮಾ, ಅದರಲ್ಲಿ ಕಮಲಹಾಸನ್ ಅವರನ್ನು ಬಹಳ ಏನು ಹೇಳೋದು, ಕುಬ್ಜ ಅಂದರೆ ಗೊತ್ತಾಗುತ್ತಲ್ಲ, ತುಂಬ ಕಡಿಮೆ ಹೈಟಲ್ಲಿ ಇರೋ ಹಾಗೆ ತೋರಿಸ್ತಾರೆ. ಮತ್ತೊಂದು ಸಿನಿಮಾ ಮೈಕಲ್ ಮದನ ಕಾಮರಾಜನ್ ಅಂತ ಹೇಳಿ, ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಅಲ್ಲ, 4 ಆ್ಯಕ್ಟಿಂಗ್ಸ್ ಅಂದರೆ 4 ಅವತಾರಗಳನ್ನು ತೋರಿಸ್ತಾರೆ. ಹೀಗೆ ಸಂಗೀತಂ ಶ್ರೀನಿವಾಸ ರಾವ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ವೈವಿಧ್ಯಗಳ ಮಹಾಪೂರವನ್ನೇ ಸಿನಿಮಾ ಕ್ಷೇತ್ರದಲ್ಲಿ ಹರಿಸಿದ್ರು ಅನ್ಬೋದು. ವೆಲ್ಕಮ್ ಒಬಾಮಾ ಅನ್ನುವಂಥ ಒಂದು ಸಿನಿಮಾದಲ್ಲಿ ಬಾಡಿಗೆ ತಾಯ್ತನದ ಬಗ್ಗೆ ಹೇಳ್ತಾರೆ. ತಮ್ಮ ಸಿನಿಮಾದ ಹಾಡುಗಳ ಮೂಲಕ ಕೂಡ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ ಸಂಗೀತಂ ಶ್ರೀನಿವಾಸ ರಾವ್ ಅವರು. ಈಗ ಸಂಗೀತಂ ಶ್ರೀನಿವಾಸ ರಾವ್ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ ಇದು ಮೇಕಪ್ ಅಂತ. ಮೇಕಪ್ ಸಿನಿಮಾದ ಈ ಹಾಡು ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ಜಾನ್ ಅವರ ಸಂಗೀತ ಸಂಯೋಜನೆ ಇದೆ. ಜಗ್ಗೇಶ್, ಲಲಿತಾ ಪಟೇಲ್, ಶಕ್ತಿ ಕಪೂರ್, ದಯಾನಂದ್ ಮುಂತಾದವರ ತಾರಾಗಣ ಈ ಸಿನಿಮಾಕ್ಕಿತ್ತು.

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹಿರಿಯ ಸಿನಿಮಾ ಕ್ಷೇತ್ರದ ದಂತಕತೆ ಅಂತ ನಾವು ಹೇಳ್ಬೋದು. 94 ವರ್ಷದ ಹಿರಿಯರು, ನಿರ್ಮಾಪಕ, ನಟ, ಸಂಗೀತ ಸಂಯೋಜಕ, ಸಿನಿಮಾ ನಿರ್ದೇಶಕ ಸಂಗೀತಂ ಶ್ರೀನಿವಾಸ ರಾವ್ ಅವರು. ಸಂಗೀತಂ ಶ್ರೀನಿವಾಸ ರಾವ್ ಅವರ ಬದುಕು, ಸಿನಿಮಾ ವೈವಿಧ್ಯತೆ ಅಧ್ಯಯನ ಯೋಗ್ಯ. ಚಿತ್ರರಂಗದಲ್ಲಿ ಕಲಿಯುವವರಿಗೆ ಅವರ ಸಿನಿಮಾ ವೈವಿಧ್ಯತೆ ಒಂದು ಪುಸ್ತಕದ ಹಾಗೆ ಭಾಸವಾಗುತ್ತೆ. ಇವರ ಪೂರ್ವಿಕರು ಅಂದರೆ ಕರ್ನಾಟಕದವರು, ಕನ್ನಡಿಗರು, ಆದರೆ ಯಾವಾಗಲೂ ಒಂದು ಕಾಲದಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲೇ ನೆಲೆ ನಿಂತರು ಅಂತ ಕೂಡ ಹೇಳ್ತಾರೆ. ಒಟ್ಟಾರೆ ಇಡೀ ಭಾರತೀಯ ಸಿನಿಮಾ ರಂಗದ ನಿರ್ದೇಶಕರ ಬಗ್ಗೆ ಅಂದರೆ ಹಿರಿಯ, ಅತ್ಯಂತ ಅನುಭವಿ, ಅತ್ಯುತ್ತಮ ಸಿನಿಮಾಗಳನ್ನು ಕೊಟ್ಟಂತಹ ಭಾರತೀಯ ಸಿನಿಮಾ ನಿರ್ದೇಶಕರ ಬಗ್ಗೆ ಮಾತಾಡುವಾಗ ಬರುವಂಥ ಹೆಸರುಗಳು ಸತ್ಯಜಿತ್ ರೇ, ಶ್ಯಾಮ್ ಬೆನಗಲ್, ಮೃಣಾಲ್ ಸೇನ್, ಗಿರೀಶ್ ಕಾಸರವಳ್ಳಿ, ಆಡೂರು ಗೋಪಾಲಕೃಷ್ಣನ್, ಬುದ್ಧದೇವ್ ದಾಸ್ ಗುಪ್ತಾ ಸೇರಿದ ಹಾಗೆ ಸಾಕಷ್ಟು ಸಿನಿಮಾ ನಿರ್ದೇಶಕರ ಕೆಲಸಗಳು, ಅವರ ಸಿನಿಮಾ ಶೈಲಿ ಇದೆಲ್ಲ ಕುರಿತ ಹಾಗೆ ಒಂದಷ್ಟು ಕಾರ್ಯಾಗಾರಗಳು ನಡೆಯುತ್ತೆ. ವಿಚಾರ ಸಂಕಿರಣಗಳು ಇವೆಲ್ಲವೂ ಕೂಡ ಆಗತ್ತೆ. ಅಲ್ಲಿ ಅವರ ಕಾರ್ಯವೈಖರಿ, ತಂತ್ರಗಾರಿಕೆಗಳು, ಕಥೆ ಹೇಳುವಂಥ ಶೈಲಿ, ಆಲೋಚನೆ, ಇದ್ರ ಬಗ್ಗೆ ಎಲ್ಲ ಸಭೆ ಸಮಾರಂಭಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ಚರ್ಚೆಗಳನ್ನು ಮಾಡ್ತಾರೆ. ಒಂದು ರೀತಿ ಸ್ಟಡಿ ಕೂಡ ಮಾಡ್ತಾರೆ. ಆದರೆ ಕಮರ್ಷಿಯಲ್ ಸಿನಿಮಾ ನಿರ್ದೇಶಕರ ಬಗ್ಗೆ ಇಂಥ ಒಂದು ಏನು ಸಭೆಗಳು, ವಿಚಾರ ಸಂಕಿರಣಗಳು, ಸ್ಟಡಿ ಎಲ್ಲ ಆಗುತ್ತೆ ಅಂತ ಹೇಳೋದಿಲ್ಲ, ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸ್ಟಡಿ ಮಾಡುವಂಥ ಜನ ಹೇಳೋದೇನೆಂದರೆ ಸಂಗೀತಂ ಶ್ರೀನಿವಾಸ ರಾವ್ ಅವರಂಥ ನಿರ್ದೇಶಕರ ಕುರಿತಾಗಿ, ನಿರ್ದೇಶಕರ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿದರೆ, ಒಂದಷ್ಟು

ಅದರ ಬಗ್ಗೆ ಒಂದಷ್ಟು ಪುಸ್ತಕಗಳು ಬಂದರೆ ಖಂಡಿತವಾಗ್ಲೂ ಸಿನಿಮಾ ಕ್ಷೇತ್ರಕ್ಕೆ ಸಾಕಷ್ಟು ಪ್ರಯೋಜನಗಳು ಆಗುತ್ತೆ. ಅಂಥ ಒಬ್ಬ ವಿಶೇಷ ವ್ಯಕ್ತಿತ್ವ ಸಿನಿಮಾ ಕ್ಷೇತ್ರದಲ್ಲಿ ಸಿಂಗೀತಂ ಶ್ರೀನಿವಾಸ ರಾವ್ ಅಂತ ಹೇಳ್ತಾರೆ.

ಚಲಿಸುವ ಮೋಡಗಳು ಸಿನಿಮಾ ನಿರ್ದೇಶನ ಮಾಡಿದವರು ಸಂಗೀತಂ ಶ್ರೀನಿವಾಸ ರಾವ್. 1982 ಬಂದ ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್, ಸರಿತಾ, ಅಂಬಿಕಾ, ಅಶ್ವಥ್, ಲೋಕೇಶ್ ಇವರೆಲ್ಲರ ತಾರಾಗಣದಲ್ಲಿತ್ತು. ಹಾಡನ್ನು ಬರೆದಿದ್ದರು ಚಿವುದೇಶಂಕರ್, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇತ್ತು. ಸಂಗೀತಂ ಶ್ರೀನಿವಾಸ ರಾವ್ ಅವರು ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಬಹು ಯಶಸ್ಸನ್ನು ಕಂಡಿದೆ. ಹಾಲು ಜೇನು, ಚಲಿಸುವ ಮೋಡಗಳು, ಎರಡು ನಕ್ಷತ್ರಗಳು, ಶ್ರವಣ ಬಂತು, ಜ್ವಾಲಾಮುಖಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ದೇವತಾ ಮನುಷ್ಯ, ಇದರ

ಜೊತೆಗೆ ಶಿವರಾಜ್ಕುಮಾರ್ ಅವರ ಆನಂದ್ ಸಿನಿಮಾ ಕೂಡ ನಿರ್ದೇಶನ ಮಾಡಿದ್ರು. ಚಿರಂಜೀವಿ ಸುಧಾಕರ್ ಮೇಕಪ್ ಈ ಎಲ್ಲ ಸಿನಿಮಾಗಳಿಗೆ ಸಂಗೀತಂ ಶ್ರೀನಿವಾಸ ರಾವ್ ಅವರು ಕೆಲಸ ಮಾಡಿದ್ರು. ಇದಿಷ್ಟು ಈ ದಿನದ ಕಲಾಭಾರತಿ ಕಾರ್ಯಕ್ರಮ. ಈಗ ಒಂದು ಹಾಡು ಅಂದರೆ ಎರಡು ನಕ್ಷತ್ರಗಳು ಚಿತ್ರದ ಗೀತೆಯನ್ನು ಕೇಳಿ. ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿ, ಜೀವದೇಶಂಕರ್ ಅವರ ರಾಚಿನಿ, ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಇದಾದ ನಂತರ ಸರಿಯಾಗಿ 11:58:55 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳ್ತೀವಿ. ಅದಾದ ನಂತರ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ನಿಗದಿಪಡಿಸಿದ 10 ಪ್ರಮುಖ ಮಾನದಂಡಗಳಲ್ಲಿ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ನಿರೀಕ್ಷೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಚಿತ್ರಗಳು ಮತ್ತು ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಿಸಲಾಗುತ್ತದೆ. 125 ತಾಲೂಕುಗಳನ್ನು 2 ಹಂತಗಳಲ್ಲಿ ಈಗಾಗಲೇ ಬರಪೀಡಿತ ಎಂದು ಪ್ರಕಟಿಸಲಾಗಿದೆ. ಇನ್ನು 52 ತಾಲೂಕುಗಳನ್ನು ಬರಬಾಧಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಮೊದಲ ಹಂತದಲ್ಲಿ 18,000 ಕೋಟಿ ರೂಪಾಯಿ ಬರ ನಷ್ಟ ಅಂದಾಜಿಸಲಾಗಿದೆ. ಕೇಂದ್ರದಿಂದ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಗೆ ಕೋರಲಾಗಿದೆ ಎಂದು ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇಂದು ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ಆರಂಭಗೊಂಡಿದೆ. 3 ದಿನಗಳ ಕಾಲ ಅಧಿವೇಶನ ಆಯೋಜಿತವಾಗಿದೆ. ಮಲೆನಾಡು ಕರಾವಳಿ ಭಾಗದ ಜನರ ಹಿತರಕ್ಷಣೆ ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ವಿಶೇಷ ಅಧಿವೇಶನದಲ್ಲಿ ಡಾ ಕಸ್ತೂರಿ ರಂಗನ್ ವರದಿ, ಅನ್ನದಾತ ರೈತರ ಸಮಸ್ಯೆಗಳು ಹಾಗೂ ಬರಗಾಲ ಪರಿಹಾರ ಕ್ರಮಗಳ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಅಲ್ಫಾನ್ಸೋ ಬದಾಮ್ ಮಾವು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಉತ್ಪನ್ನಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಾವಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಆಹಾರ ಸಂಸ್ಕರಣೆ ಉದ್ಯಮದಾರರು ಮಹಿಳೆಯರಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣೆ ವಿಭಾಗದ ಮುಖ್ಯಸ್ಥರಾದ ಡಾ ಹೇಮಲತಾ.
1: ಮ್ಯಾಂಗೋ ಧಾರವಾಡಕ್ಕೆ ODOP ಅಂತಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಪಿಎಂಎಫ್ಎಂಇ ಯೋಜನೆ ಅಡಿ ಗ್ರಾಂಟ್ಸ್ ಕೊಟ್ಟರು. 2.36 crores ಅಂತಂದ್ರೆ ಇಲ್ಲಿ ರೈತರಿಗೆ, ಸ್ಟಾರ್ಟ್ಅಪ್ಸ್ ಗೆ, ಮಹಿಳೆಯರಿಗೆ ಮ್ಯಾಂಗೋ ಪ್ರಾಸೆಸಿಂಗ್ ಬಗ್ಗೆ ಉತ್ತೇಜನ ಕೊಡೋ ಸಲುವಾಗಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ನ ಸೆಟಪ್ ಮಾಡೋದಕ್ಕೆ ನಮ್ಗೆ ಕೊಟ್ರು. ಅದರ ಅಡಿಯಲ್ಲೇ ನಾವು ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಮಾಡಿದೀವಿ. ಅದಲ್ಲದೆ ಪ್ರಾಯೋಗಿಕವಾಗಿ ನಾವು ಮಾವಿನ ಹಣ್ಣಿನ ಸಂಸ್ಕರಣೆಯನ್ನು ಕೂಡ ಮಾಡಿದೀವಿ. ಮ್ಯಾಂಗೋ ಲೆದರ್ ಅಂತ ಏನ್ ಹೇಳ್ತೀವಿ, ಕ್ಯಾಂಡಿ ತರ ಸ್ಕ್ವಾಶ್ ಮಾಡಿದ್ವಿ. ಆಮೇಲೆ ಮಾವು ಮತ್ತು ಮಹಿಳೆ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದ್ವಿ.
0: ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25ನೇ ತಾರೀಖಿನಿಂದ 28ರವರೆಗೆ 4 ದಿನಗಳ ರೈತ ಜಾತ್ರೆ ಕೃಷಿ ಮೇಳ ಆಯೋಜಿಸಿದೆ. ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಎನ್ ಮಂಜುಳಾ ಮಾಹಿತಿ ನೀಡಿ, ಕೃಷಿ ಮೇಳದಲ್ಲಿ ಹೈಟೆಕ್ ತೋಟಗಾರಿಕೆ ಹಾಗೂ ಔಷಧಿ ಸಸ್ಯಗಳ ಸಮಿತಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದು, ರೈತ ಬಾಂಧವರು ವಿವಿಧ ಮಾದರಿಯ ಫಲಪುಷ್ಪ, ಔಷಧಿ, ಸುಗಂಧ ದ್ರವ್ಯ, ಬೋನ್ಸಾಯ್

0: ಪುಷ್ಪ ಜೋಡಣೆ, ತರಕಾರಿ ಕೆತ್ತನೆ, ಎಲೆಗಳಲ್ಲಿ ಚಿತ್ರರಚನೆ, ಒಣ ಹೂವುಗಳ ಕಲಾತ್ಮಕ ಮಾದರಿ ಪ್ರದರ್ಶಿಸಲು ಅವಕಾಶವಿದೆ ಎಂದಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ಕೃಷಿ ನವೋದ್ಯಮಿಗಳ ಸ್ಟಾರ್ಟ್ಅಪ್ಗಳಿಂದ ಸ್ಮಾರ್ಟ್ ಫಾರ್ಮಿಂಗ್ ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಜರುಗಲಿದೆ. ಬಾಹ್ಯಾಕಾಶ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆಳೆ ಮೇಲ್ವಿಚಾರಣೆ ಹಾಗೂ ಸಲಹಾ ವ್ಯವಸ್ಥೆ ಮತ್ತು ಬೀಜ ಮೊಳಕೆಯೊಡೆಯುವಿಕೆಯ ಗುಣಮಟ್ಟ ಪರೀಕ್ಷಿಸುವ ಮೊಬೈಲ್ ಆಪ್ ಪ್ರಾತ್ಯಕ್ಷಿಕೆಯಲ್ಲಿ ಇರಲಿವೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಪ್ರಸಕ್ತ ಸಾಲಿನ ಶ್ರೀ ಚನ್ನರೇಣುಕ ಬಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೀದರ್ ಜಿಲ್ಲೆ ಹಾರಕೂಡದಲ್ಲಿ ಅಕ್ಟೋಬರ್ 19ರಂದು ನಡೆಯಲಿರುವ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ 57ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ 2 ತೊಲಾ ಚಿನ್ನದ ಪದಕ ಒಳಗೊಂಡಿದೆ ಎಂದು ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಮಳೆಯಾಗಿದೆ. ಲೊಕ್ಕನಹಳ್ಳಿ ಗ್ರಾಮದ ಸುಮಾರು 50ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದು ಆಹಾರ ಪದಾರ್ಥಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಗೀಡಾಗಿವೆ. ವೈಶಂಪಾಳ್ಯ ಗ್ರಾಮದ ರೈತ ರಾಮಸ್ವಾಮಿ ಎಂಬುವರ ಮನೆ ಕುಸಿದಿದೆ. ಬಂಡಳ್ಳಿ ಗ್ರಾಮದಲ್ಲಿ ಗಾಳಿ ಮಳೆಗೆ ಕೊಟ್ಟಿಗೆ ಕುಸಿದು ಒಂದು ಹಸು ಮೃತಪಟ್ಟಿದೆ. ಮುಂದಿನ 3 ದಿನಗಳವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ಯುವ ನಾಯಕರ ಸಂವಾದದಲ್ಲಿ ಭಾಗವಹಿಸಲು ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಲು ವಿಜಯನಗರ ಜಿಲ್ಲೆ ಯುವಜನ ಸೇವಾ ಅಧಿಕಾರಿ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಪಾಯಿಂಟ್ 9 FM.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

0: ಮತ್ತೊಮ್ಮೆ ಸ್ವಾಗತ, ನಮಸ್ಕಾರ. ವಿವಿಧ ಭಾರತಿ 102.9 FM ಚೂನ್ ಮಾಡಿ ಕೇಳ್ತಾ ಇದ್ದೀರಾ. 12:08 ಸಮಯ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕರೆಗೊಂದು ಹಾಡು ಕಾರ್ಯಕ್ರಮ ಈಗ ಪ್ರಸಾರ ಆಗುತ್ತೆ. ಇದಕ್ಕಾಗಿ ನೀವು ಕರೆ ಮಾಡಬೇಕು. ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿ. 0802226125 0802226125 ಹಾಗೆ ಇನ್ನೊಂದು ಸಂಖ್ಯೆ ಕೂಡ ಇದೆ, 0802226327. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಲ್ಲಿ ಕೇಳಬಹುದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಸಂಗೀತಂ ಶ್ರೀನಿವಾಸ ರಾವ್ ಅವರ ಪರಿಚಯ ಮಾಹಿತಿ ಬಹಳ ಸೊಗಸಾಗಿತ್ತು ಅಂತ ಮೆಸೇಜ್ ಮಾಡಿದರೆ ತುಂಬ ಇಷ್ಟ ಆಯಿತು ಅಂತ ಹೇಳಿ, ವರಲಕ್ಷ್ಮಿ ಪೀಣ್ಯದಿಂದ, ಮಯೂರಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಹಾಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಟೈಟಲ್ ಹಾಡು ತುಂಬ ವಿಭಿನ್ನವಾಗಿ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಿ ಎನ್ ರಾಜಶೇಖರ್ ಅವರು ಹೇಳ್ತಾರೆ. ತುಂಬ ಚೆನ್ನಾಗಿತ್ತು ಅಂತ ಮೋನಿಕಾ ಅವರ ಮೆಸೇಜ್ ಹೇಳುತ್ತೆ. ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಹರೀಶ್ವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೂಪರ್ ಸಿನಿಮಾ, ನಾನಂತೂ ತುಂಬ ಸಲ ನೋಡಿದ್ದೀನಿ ಅಂತ. ಮತ್ತೊಬ್ಬರು ಹೇಳ್ತಾರೆ ಹಾಸ್ಯಮಯ ಸಿನಿಮಾವನ್ನು ಕೂಡ ಮಾಡಿದ್ದಾರೆ ಅಂತ ನವೋದಯ ನಾಗರಾಜ್ ಅವರು ಹೇಳ್ತಾರೆ. ಹೆಬ್ಬಾಳದ ರಮೇಶ್ ಅವರು ಸೃಜನ್ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಅಗ್ರಗಣ್ಯ ಸಾಲಿನಲ್ಲಿ ನಿಲ್ತಾರೆ, ಎಲ್ಲ ಸನ್ನಿವೇಶ ಪಾತ್ರಕ್ಕೆ ಅನುಗುಣವಾಗಿ ಪ್ರೇಕ್ಷಕರಿಗೆ ರಸದ ಔತಣ ನೀಡಿದ ನಿರ್ದೇಶಕರು, ದೊಡ್ಡ ದೊಡ್ಡ ನಟರ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳ್ತಾರೆ ಸ್ವರೂಪ್ ಅವರು. ಇನ್ನೊಬ್ಬರು ಹೇಳ್ತಾರೆ ಹಲಸೂರಿನ ರಾಜೇಶ್ ಅವರು, ಹೂವಲ್ಲಿ ಲಕ್ಷ್ಮೀ ಚಂದ್ರಶೇಖರ್, ಮತ್ತು ಹೆಸರಾಕಲ್ಲ ರಾಘವೇಂದ್ರ ಅವರು ಎಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೀಗೆ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು. ಉಮೇಶ್ ಸಿರಿಗೆರೆಯವರ ಮೆಸೇಜ್ ಕೂಡ ಬಂದಿದೆ. ನಿಮ್ಮೆಲ್ಲರ ಈ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಎರಡು ಕರೆಗಳು ಬರ್ತಾ ಇದೆ, ಒಂದು ಕರೆಯನ್ನು ಮಾತ್ರ ರಿಸೀವ್ ಮಾಡಲಿಕ್ಕೆ ಸಾಧ್ಯ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹೇಳಿ ಯಾರು?
1: ಮೇಡಮ್ ನನ್ನ ಹೆಸರು ಸಿಟಿ ಚಂದ್ರಶೇಖರ್, ರತ್ತೇಜವಡನಹಳ್ಳಿ.
0: ಆಯ್ತು, ಎಸ್ ಎಸ್ ಎಸ್ ಎಸ್ ಗೊತ್ತಾಯ್ತು. ಹೇಳಿ, ಯಾವ ಹಾಡು ಬೇಕು?
1: ನನಗೆ ವರ್ಣಚಕ್ರದ ಅಂತ ಒಂದು ಫಿಲಮ್ ಐತೆ, ವರ್ಣಚಕ್ರ ಅಂತ. ಅನಂತನಾಗ್ದು ಜ್ವಾಲಾಮುಖಿ ನಾನು ಅಂತ, ಅನಂತನಾಗ್ದು ಬಾಂಡ್ ಫಿಲಮ್ ಅದು.
0: ಹೌದಾ?
1: ಹಾ, ಅದು
0: ವರ್ಣಚಕ್ರ ಇಲ್ವಲ್ರಿ?
1: ಅದಿಲ್ದೇ ಇದಾಕೆ ಮೇಡಮ್.
0: ಯಾವ್ದು?
1: ಗಾಯತ್ರಿ ಮೇಲೆ ದುಂಡು ಮಲ್ಲಿಗೆ ಅಂತ ಒಂದು ಆಡಿದೆಯಲ್ಲ,
0: ಗಾಯತ್ರಿ ಮದುವೆನಾ
1: ಇರ್ಬೋದು ಅಂತ ಕಾಣುತ್ತೆ. ದುಂಡು ಮಲ್ಲಿಗೆ ಮಾತಾಡೆ ಕೆಂಡ ಸಂಪಿಗೆ ಅಂತ ಒಂದು ಹಾಡಿ
0: ಇರ್ಬಹುದು ಅಂತ ಹೇಳ್ತಾ ಇದ್ದೀರಾ ನೀವು ಅಲ್ವಾ?
1: ಕೇಳಿದೀನಿ.
0: ಗಾಯತ್ರಿ ಮದುವೆನಲ್ಲಿ ಯಾವ್ದಂದ್ರೆ
1: ದುಂಡು ಮಲ್ಲಿಗೆ ಮಾತಾಡೆ ಅಂತ ಒಂದಿದೆ.
0: ದುಂಡು ಮಲ್ಲಿಗೆ ಮಾತಾಡಿ? ಅಲ್ಲ ಅಲ್ಲ ಅಲ್ಲ ಅಲ್ಲ, ನೀವು ಬೇರೆ ಯಾವ್ದೋ ಹೇಳ್ತಾ
1: ಇದೀರಾ.
0: ವರ್ಣಚಕ್ರ ಇಲ್ಲ.
1: ಹೌದಾ?
0: ಗಾಯತ್ರಿ ಮದುವೆನಲ್ಲಿ ನನ್ನ ದೈವ ಕಣ್ಣ ಮುಂದಿದೆ ಹಾಕಣ.
1: ಅಲ್ಲ, ಇನ್ನೊಂದ್ ಯಾವ್ದು ಇದೆ ಜೋಡಿ ಸಂಖ್ಯೆ?
0: ಪ್ರೀತಿಯ ಮಾತಿಗೆ.
1: ಪ್ರೀತಿಯ ಮಾತಿಗೆ ಅಂತ
0: ಆ ಹಾಡು ಕೇಳ್ಬೇಕಾ? ಎಸ್, ನಿಮ್ ಇಷ್ಟದ ಹಾಡು ಈಗ ನಾವು ಕೇಳ್ಬೋದು ವಿವಿಧ ಭಾರತಿಯಲ್ಲಿ.
1: ಎಲ್ಲ ಕೇಳಿದ್ರಿಗಾಗಿ ನಿಮ್ಗಾಗಿ ಮೇಡಮ್.
0: ಖಂಡಿತ. ನಮಸ್ಕಾರ.
1: ನಮಸ್ಕಾರ.

0: ಗಾಯತ್ರಿ ಮದುವೆ ಚಿತ್ರದ ರೊಮ್ಯಾಂಟಿಕ್ ಸಾಂಗ್ ಕೇಳ್ಕೊಂಡು ಬಂದ್ವಿ ನಾವು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆ ಇದಾಗಿತ್ತು. 12:16 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ, ಮತ್ತು ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳೋದಕ್ಕೆ ಡಯಲ್ ಕೂಡ ಮಾಡ್ತಾ ಇದ್ದೀರಾ. ಯಾರೀಗ ನಮ್ಮ ಜೊತೆ ಮಾತಾಡ್ತಾರೆ? ನಮಸ್ತೆ.
1: ನಮಸ್ತೆ ಮೇಡಮ್, ಶ್ರೀಧರ್ ಅಂತ.
0: ಶ್ರೀಧರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಾನು ವೈಟ್ ಫೀಲ್ಡ್ ಇಂದ ಮೇಡಮ್.
0: ವೈಟ್ ಫೀಲ್ಡ್,
1: ಹೌದು.
0: ಹೇಳಿ, ಯಾವ ಹಾಡು ಬೇಕು
1: ಮೇಡಮ್? ಮನೆ ದೇವರಿದ್ದ ಒಳ್ಳೆ ಅಪ್ಪ ಅಪ್ಪ ಸಾಂಗ್ ಹಾಕಿ ಮೇಡಮ್.
0: ಮನೆ ದೇವರು ಸಿನಿಮಾದ ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ.
1: ಹೌದು ಹೌದು ಹೌದು.
0: ಆಗ್ಲಿ, ನಿಮ್ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತೇವೆ. ಖಂಡಿತ, ಇದು ಕರೆಗೊಂದು ಹಾಡು ಕಾರ್ಯಕ್ರಮ, ಹಾಗಾಗಿ ನೀವು ಕರೆ ಮಾಡಿ ಕೇಳಿದಂತ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ.
1: ತುಂಬಾ ಖುಷಿ ಆಯ್ತು ಮೇಡಮ್.
0: ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ.

ಮನೆ ದೇವರು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರು ಹಾಡಿದ ಗೀತೆ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದೊಂದು ಪ್ರಕಟಣೆಯನ್ನು ಗಮನಿಸಿ, ಪ್ರಸಾರ ಭಾರತಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೋ ಮುಗಿಸಿ ಮೀಡಿಯಾ ಸೇಲ್ನಲ್ಲಿ 1 ವರ್ಷದ ಅನುಭವವನ್ನು ಹೊಂದಿರುವ ಅಭ್ಯರ್ಥಿಗಳು ಆಗಿರಬೇಕು. 35 ವರ್ಷ ವಯಸ್ಸಿನ ಒಳಗಿರಬೇಕು. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆ, ದೂರದರ್ಶನ ಬೆಂಗಳೂರು 1 ಹುದ್ದೆ. ಇದು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಅಥವಾ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತ ಸೇವೆ. ಸೇಲ್ಸ್ನಲ್ಲಿ ಅನುಭವ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://AVEDAN ಪ್ರಸಾರ ಭಾರತಿ .org ಈ ಆನ್ಲೈನ್ ಮೂಲಕ ಅಕ್ಟೋಬರ್ ತಿಂಗಳ 5ರ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

0: ಶುಭ ಮೇಳನ ಚಿತ್ರದ ಗೀತೆಯನ್ನ ಕೇಳಿದ್ದು ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿ ಇತ್ತು. ಹಲೋ ಹಲೋ ಹಲೋ ಮಾತಾಡಿ. ಹಲೋ
1: ಹಲೋ
0: ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮಾತಾಡಿ. ಹಲೋ ಕರಗೊಂದು ಹಾಡೋ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಹಾಡನ್ನು ನೀವು ಕೇಳಬೇಕಂದ್ರೆ ನೀವು ನಮಗೆ ಡಯಲ್ ಮಾಡಿ. ನಮ್ಮ ಸಂಖ್ಯೆಗಳು 0802226125 7, 0802226392 7. ನಮಸ್ತೆ.
1: ಹಲೋ
0: ಹೇಳಿ.
1: ಹಲೋ
0: ಕೇಳಿಸುತ್ತಾ? ಹಲೋ ಯಾರು ಮಾತಾಡ್ತಾ ಇದ್ದೀರಿ?
1: ಮೇಡಮ್ ನಮಸ್ಕಾರ, ವೀರೇಶ್ ಅಂತ ಹೇಳಿ.
0: ಹೇಳಿ ವೀರೇಶ್, ಯಾವ ಹಾಡು ಬೇಕು ಹೇಳಿ.
1: ಅಣ್ಣಯ್ಯ ಫಿಲಂ ಇಂದ ಅಮ್ಮಯ್ಯ ಅಮ್ಮಯ್ಯ ಸಾಂಗ್ ಹೇಳ್ತೀನಿ ಮೇಡಮ್.
0: ಎಲ್ಲಿಂದ ಅಣ್ಣಯ್ಯ ಹಾಡು ಕೇಳ್ತಾ ಇರೋರು ಮಾತಾಡ್ತಾ ಇರೋದು?
1: ವೀರೇಶ್ ಅಂತ ಮೇಡಮ್, ಚಳ್ಳಕೆರೆಯಿಂದ.
0: ಚಳ್ಳಕೆರೆ ಅಣ್ಣಯ್ಯ ಸಿನಿಮಾ ಹಾಡ್ಬೇಕಾ?
1: ಹೌದು ಮೇಡಮ್.
0: ಅಮ್ಮನ ಬಗ್ಗೆ?
1: ಹೌದು ಮೇಡಮ್.
0: ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಂತ ಇದೆಯಲ್ಲ ಅದು. ಅಮ್ಮ ಎಲ್ಲಿದ್ದಾರೆ ಇವಾಗ ನಿಮ್ಮ ಅಮ್ಮ?
1: ಇಲ್ಲ ಮೇಡಮ್, ಅಮ್ಮ ತಿರ್ಕೊಂಡಿದ್ದಾರೆ. ಕೋಟ್ಯಾದ ನಿಮ್ಗೆಲ್ಲ ನಮಸ್ಕಾರ ಮೇಡಮ್.

0: ಆಕಾಶವಾಣಿ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಮಸ್ಕಾರ ಮೇಡಮ್.
1: ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಮ್ಮ ಕಡೆಯಿಂದನು. ಆಯ್ತು, ನಿಮ್ ಇಷ್ಟದ ಹಾಡಿಗ ಅಣ್ಣಯ್ಯ ಸಿನಿಮಾದ್ದು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಲ್ವಾ? ಆಗ್ಲಿ, ಕೇಳಿ ನಿಮ್ ಇಷ್ಟದ ಹಾಡು. ನಮಸ್ತೆ.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
1: ಹಲೋ ಹಲೋ
3: ಹಲೋ, ನಮಸ್ಕಾರ.
1: ನಮಸ್ತೆ, ಹೇಳಿ.
3: ನಾನು ಸುಧೀಂದ್ರ, ಮಲ್ಲೇಶ್ವರಂ ಇಂದ. ಹೇಗಿದ್ದೀರಿ?
1: ಹೇಳಿ ಸುಧೀಂದ್ರ ಅವರೇ, ಮಲ್ಲೇಶ್ವರಂ ಇಂದ. ನಾವು ಆರಾಮಿದ್ದೇವೆ.
3: ನನಗೆ ಇವತ್ತು ಪುರುಷೋತ್ತಮ ಚಿತ್ರದಿಂದ ಶಿವ ಶಿವನ ಹಾಡಿದೆಯಲ್ಲ, ಡಾಕ್ಟರ್ ಅಶ್ಮರ್ ಅವರು ಹಾಡಿದ್ದಾರೆ. ಅದು ಮುಂಚೆ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೆ, ಒಂಚಿ ಟ್ರಾನ್ಸ್ಕ್ರಿಪ್ಟ್ ಇಟ್ಟು ಅದೇ ಹಳೆ ನೆನಪು, ಈಗ ಮತ್ತೆ ಕೇಳ್ಬೇಕು ಅನಿಸ್ತಾ ಇದೆ.
1: ಅದಕ್ಕೋಸ್ಕರ ಈ ಹಾಡು.
3: ಹೌದು,
1: ಆಯ್ತು, ನಿಮ್ಮ ಇಷ್ಟದ ಹಾಡು ಬರುತ್ತೆ.
3: ಧನ್ಯವಾದ.
1: ಹಾ, ಆಗ್ಲಿ.
3: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮಸ್ತೆ.

0: ಪುರುಷೋತ್ತಮ ಚಿತ್ರದ ಹಾಡನ್ನ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಹಾಗೆ ಹಂಸಲೇಖ ಅವರು ಬರೆದು ಗೀತೆಯನ್ನ ಸಂಗೀತ ನೀಡಿದ್ದ ಮತ್ತೊಂದು ಹಾಡು ಅಣ್ಣಯ್ಯ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿಬಂತು.
1: ನೋಡ್ಬಿಟ್ಟಿ ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
2: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಆಗ್ತಾರೆ, ನಾನ್ ಮಾತ್ರ ಅಲ್ಲಿಸ್ಬಿಟ್ಟು ಅವ್ರಗಡ್ ಹಾಕ್ಬೇಕಾ?
1: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್ ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು ಕಸ ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
3: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.
0: ನಮಸ್ಕಾರ. ನಮಸ್ತೆ. ಹಲೋ.
4: ಹಲೋ, ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
4: ನಾನು ಮಹಬೂಬ್ ಪಾಷಾ ಮಾತಾಡ್ತಾ ಇರೋದು.
0: ಎಲ್ಲಿಂದ?
4: ಇದು ಕೋರ್ಮಂಗ್ಲ ರಾಜೇಂದ್ರ ನಗರ ಇದ್ದಾರ, ಅಲ್ಲಿಂದ.
0: ಕೋರ್ಮಂಗ್ಲದಿಂದ?
4: ಕೋರ್ಮಂಗ್ಲ ರಾಜೇಂದ್ರ ನಗರದಲ್ಲಿ ಮನೆ ಇರೋದು. ಕೆಲಸ ಮಾಡೋದು, ಟೈಲರ್ ಕೆಲಸ ಮಾಡೋದು, ರಾಜೇಂದ್ರ ಅಂಬೇಡ್ಕರ್ ನಗರ.
0: ಅದೆಲ್ಲಿ?
4: ಅದೇ ರಾಜೇಂದ್ರ ಅಂಬೇಡ್ಕರ್ ನಗರ, ರಾಜೇಂದ್ರ ನಗರ ಪಕ್ಕದಲ್ಲಿ ಇರೋದು.
0: ರಾಜಾಜಿ ನಗರ?
4: ರಾಜೇಂದ್ರ ನಗರ.
0: ರಾಜೇಂದ್ರ ನಗರ.
4: ಅಲ್ಲಿ ಇರೋದ್ ಮನೆ, ಕೆಲಸ ಮಾಡೋದು ಅವ್ರ ಅಂಬೇಡ್ಕರ್ ನಗರ, ಟೈಲರ್ ಕೆಲಸ ಮಾಡೋದು ನಾವು.
0: ಯಾರ್ಯಾರು ಇದ್ದೀರಾ ಮನೆಯಲ್ಲಿ?
4: ಮನೆಯಲ್ಲಿ ಎಲ್ಲಾರು ಇದ್ದಾರೆ. ನನ್ನ ಎರಡು ಮಗ ಇದ್ದಾರೆ, ಒಂದು ಮಗಳು ಇದೆ, ನಮ್ಮ ಹೆಂಡತಿ ಇದ್ದಾರೆ.
0: ನೀವು ಅಂಗಡಿನಲ್ಲಿ ರೇಡಿಯೋ ಕೇಳ್ಕೊಂಡು ಕೆಲಸ ಮಾಡ್ತೀರಿ?
4: ನಾನು ಕೇಳ್ಕೊಂಡು ಬೆಳಿಗ್ಗೆ ಬಂದ್ಬಿಟ್ರೆ 9 ಗಂಟೆಗೆ ಹಾಕ್ಬಿಟ್ರೆ ನೈಟ್ 10 ಗಂಟೆಗೆ ಆಫ್ ಮಾಡೋದು ಮೇಡಮ್. ನಮ್ಮ ಓನರ್ ಕೇಳಲ್ಲ, ಕಾಣ ಆಡು ಇಂಡಿಯಾರು, ಇಂಡಿಯಾ ಕಾಣ ಎರಡು ಕೇಳ್ತೀನಿ ನಾನು. ಫೋನ್ ಮಾಡಿ 2 ತಿಂಗಳಾಯ್ತು.
0: ಓ ಹಾಗೆ.
4: ಅದಕ್ಕೆ ಇವಾಗ ಮಾಡಿದೆ, ಟ್ರೈ ಮಾಡಿದೆ, ರನ್ನಿಂಗ್ನಲ್ಲಿ ಆಯ್ತು. ಆಯ್ತು, ನಷ್ಟ
0: ನಷ್ಟ ಆಯ್ತು. ನಿಮ್ದಾಯ್ತಾ? ಏನ್ ಮಾಡಿದ್ರು ಮನೇಲಿ?
4: ನಾಷ್ಟ ಮನೇಲಿ ಏನು ಕರಿ ಇತ್ತು, ಅದಕ್ಕೆ ಕಲಿ ಮಾಡ್ಕೊಟ್ರು, ಅದಕ್ಕೆ ತಿನ್ಬಿಟ್ಟು ಬಂದೆ ನಾಷ್ಟ.
0: ಮೊದ್ಲಿಂದನೂ ನೀವು ಬೆಂಗಳೂರಿನವ್ರೇನಾ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ದ?
4: ಇರಲ್ಲ, ಇಲ್ಲೇ ಮೇಡಮ್, ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇರೋದು.
0: ಇದೇ ಊರು, ಇಲ್ಲೇ ಹುಟ್ಟಿ ಬೆಳೆದಿದ್ದು.
4: 47 ವಯಸ್ಸು.
0: ಹಂಗಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತೀರಿ?
4: ಹೌದು. ಕನ್ನಡ, ತಮಿಳ್,
0: ತೆಲುಗು, ಮಲಯಾಳಂ?
4: ತೆಲುಗು ಮಾತಾಡಲ್ಲ, ಹಿಂದಿ, ಕನ್ನಡ, ತಮಿಳ್ ಮಾತಾಡ್ತೀನಿ.
0: ಲೇಡೀಸ್ ಟೈಲರ್, ಜೆಂಟ್ಸ್ ಟೈಲರ್, ಯಾವ್ದು ನೀವು?
4: ಎಲ್ಲ ಮಾಡ್ತೀನಿ ಮೇಡಮ್, ಪ್ಯಾಂಟ್ ಶರ್ಟ್, ಲೇಡೀಸ್ ಬ್ಲೌಸ್, ಪ್ಯಾಂಟ್ ಎಲ್ಲ ಮಾಡ್ತೀನಿ.
0: ಎಲ್ಲ ರೀತಿ ಮಾಡ್ತೀರಿ?
4: ಎ ಟು ಝೆಡ್ ಮಾಡೋದು.
0: ಒಟ್ಟಾರೆ ಚೆನ್ನಾಗಿದೆ ಬಿಸ್ನೆಸ್.
4: ಬಂದಿದ್ದ ಕೆಲ್ಸಕ್ಕೆ ಬಂದಿದ್ದ ಟೈಮಲ್ಲಿ 33 ವರ್ಷ ಆಯ್ತು.
0: ತುಂಬಾ ಜನ ಟೈಲರ್ಸ್ ವಿವಿಧ ಭಾರತಿ ಕೇಳ್ತಾರೆ, ಮೆಸೇಜ್ ಮಾಡ್ತಾರೆ, ಕರೆ ಮಾಡ್ತಾರೆ.
4: ಕರೆ ಮಾಡೋದು ಅಷ್ಟೇ, ಮೆಸೇಜ್ ಮಾಡಲ್ಲ ಮೇಡಮ್, ನಮ್ಗೆ ಬರಲ್ಲ, ಅಷ್ಟು ಓದಿಲ್ಲ. ಅದಕ್ಕೆ ಬೇರೆ ಕಾಲ್ ಮಾಡ್ತೀನಿ, ಹೇಳಿ ನಿನ್ನ ನಂಬರ್ ಹೇಳಿದ್ರೆ ನಾನು ಮಾಡ್ತೀನಿ.
0: ನಂಬರ್
4: ಬರ್ಕೊಂಡಿದೀನಿ. ಅದಾಗ್ಬಿಡೋದು.
0: ಆಗ್ಲಿ ಆಗ್ಲಿ, ಕೇಳಿ. ನಿಮ್ ಇಷ್ಟದ ಹಾಡು ಯಾವ್ದಂದ್ರಿ?
4: ಅದು ಸಿಗ್ದಾಗ ಇದ್ದಿದ್ದು, ಸುಮ್ನೆ ಇರ್ರಿ ಸುಮ್ನೆ ಯಾರಿ, ನಾನು ಯಾರು ಕಮ್ಮಿ ಇಲ್ಲ ಅಂತ ಬ್ಯಾಟ್ ಬರುತ್ತೆ.
0: ಅದೇ ನೀ ಹಾಡು ಕೇಳ್ತಾ ಇದ್ರಲ್ಲ, ವಿಶೇಷ.
4: ಅದೇ ಅದೇ,
0: ಹಾಡು ಕೇಳೋದೇ ವಿಶೇಷ.
4: ತುಂಬಾ ದಿನ ಕೇಳ್ಬಿಟ್ಟು ಆಸೆ ಇತ್ತು.
0: ನೀವ್ ಒಬ್ಬರೇನ ಇರೋದು ನಿಮ್ಮ ಟೈಲರ್ ಅಂಗಡಿಲಿ ಅಥವಾ ಬೇರೆಯವರು ಇದಾರ?
4: ಇಲ್ಲ, ನಮ್ಮ ಓನರ್ ಇದಾರ, ನಾನಿದ್ದೇನೆ.
0: ಇವಾಗ ಇದಾರ ನಿಮ್ ಓನರ್ ನಿಮ್ ಜೊತೆ?
4: ಇಲ್ಲ, ನಾಷ್ಟಕ್ ಹೋಗಿದಾರ. ಅವ್ರ
0: ಅವ್ರಿಗೆ ಗೊತ್ತಾ ನೀವು ರೇಡಿಯೋ ಫೋನ್ ಮಾಡಿ ಹೇಳ್ತೀರಾ ಅಂತ?
4: ಫೋನ್ ಮಾಡಿದಾರ, ಗೊತ್ತು, ಕಾಣಕ್ ಗೊತ್ತಾಗಲ್ಲ ನಮ್ಮ ಓನರ್ಗೆ.
0: ಅವ್ರದ್ ಯಾವ ಭಾಷೆ?
4: ತಮಿಳು.
0: ಕನ್ನಡ ಬರೋದೇ ಇಲ್ಲ.
4: ತಮಿಳು ಬರಲ್ಲ, ಕನ್ನಡ ಬರಲ್ಲ ಜಾಸ್ತಿ, ಅವ್ರಿಗೆ ಹಿಂದಿನೂ ಜಾಸ್ತಿ ಬರಲ್ಲ.
0: ನೀವು ಹೇಳ್ಬೇಕು, ನಿಮ್ಮ ಹೆಸರೆಲ್ಲ ಹೇಳ್ತೀನಿ ಸರ್ ನಾನು ರೇಡಿಯೋದಲ್ಲಿ ಅಂತ.
4: ಹೇಳ್ತಿರಲಿಲ್ಲ, ಅವ್ರ ಹೆಸರು ಕನ್ನಡ, ಅವ್ರ ಹೆಸರು ಕುಮಾರ್ ಅಂತ. ಆಯ್ತು, 16 ವರ್ಷ ಆಯ್ತು ಇಲ್ಲಿ ಬಂದು ಕೆಲ್ಸಕ್ಕೆ.
0: ಸರಿ ಆಯ್ತು, ಕೇಳಿ. ನಿಮ್ ಇಷ್ಟದ ಹಾಡು, ನಿಮ್ ತರ ಎಷ್ಟೊಂದು ಜನ ಟೈಲರ್ ಗಳು ರೇಡಿಯೋ ಕೇಳ್ತಾ ಇದಾರೆ, ಅವರೆಲ್ಲರಿಗೋಸ್ಕರ ಈ ಹಾಡಲ್ವಾ?
4: ಸರಿ.
0: ನಮಸ್ತೆ.
5: ಫ್ರಿಡ್ಜ್ 18,000.
6: ಅಯ್ಯೋ ನಿನ್ನ.
5: ಟಿವಿ 14,000.
6: ಎಲ್ಲ ಇವಳ.
5: ಈ ವಾಷಿಂಗ್ ಮೆಷಿನ್ 8,000.
6: ಶಿವನೇ ಗತಿ.
5: ಗ್ಯಾಸ್ ಸಿಲಿಂಡರ್ 10,000.
6: ರಾಮ ರಾಮ.
7: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ವಲ್ರಿ.
6: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಹೌದು, ವಿವಿಧ ಭಾರತಿ ಕೇಳಗರು ಯಾರಿಗೂ ಕಮ್ಮಿ ಇಲ್ಲ, ವಿವಿಧ ಭಾರತಿ ಕೂಡ ಯಾರಿಗೂ ಕಮ್ಮಿ ಇಲ್ಲ. 12:35 ಸಮಯ ಶಬ್ದವೇದಿ ಚಿತ್ರದ ಗೀತೆ ಕೇಳಿ ಬಂತು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ. ನಮಸ್ತೆ. ನಮಸ್ಕಾರ.
1: ನಮಸ್ಕಾರ.
0: ಯಾರು ಮಾತಾಡಿ?
1: ವಸಂತ್ ಕುಮಾರ್ ವಾಸು.
0: ವಸಂತ್ ಕುಮಾರ್ ವಾಸು, ಹೇಳಿ. ವಸಂತ್ ಕುಮಾರ್ ವಾಸು,
1: ಕಾರ್ಯಕ್ರಮ ಚೆನ್ನಾಗಿದೆ.
0: ಎರಡು ಹೆಸರು ನಿಮ್ದೇನಾ? ವಸಂತ್ ಕುಮಾರ್ ವಾಸು ಅಂತ?
1: ಇಲ್ಲ, ವಸಂತ್ ಕುಮಾರ್ ವಾಸು. ವಸಂತ್ ಕುಮಾರ್ ಫುಲ್ ನೇಮು, ನೇಮ್ ವಾಸು.
0: ಹಾಗೆ ಹಾಗೆ.
1: ಮೇಡಮ್
0: ಹೇಳಿ.
1: ಹಲೋ
0: ಹಲೋ ಹೇಳಿ, ಕೇಳಿಸ್ತಾ ಇದೆ.
1: ಮಗುವುದೇ ಸ್ವರ್ಗ ಅಳುವುದೇ ನರಕ ಮೇಡಮ್, ಇದು ಆಡ್ಬೇಕಿತ್ತು.
0: ಆಯ್ತು,
1: ಹಾಗಾಗಿ ಕಾಲ್ ಮಾಡಿದೆ. ಹೊಸ ಪ್ರಯತ್ನ ಸಿಕ್ಕಿದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ, ನನಗೆ ಸ್ವಲ್ಪ ಖುಷಿ ಇದೆ.
0: ನಮಗೂ ಖುಷಿನೇ ವಾಸು ಅವರೇ ನಿಮ್ ಜೊತೆ ಎಲ್ಲ ಮಾತಾಡೋದು.
1: ಧನ್ಯವಾದ ಮೇಡಮ್.
0: ನಗುವುದೇ ಸ್ವರ್ಗ ನಾಗಕಾಳ ಭೈರವ ಸಿನಿಮಾ ಹಾಡ್ ಕೇಳಿದ್ರಿ?
1: ಹೌದು ಮೇಡಮ್.
0: ಏನ್ ತುಂಬಾ ಗದ್ದಲ ಇದೆ ಜನತೆ? ಸಾತ್ರೆ ಜಾತ್ರೆ ಅಥವಾ ಸಂತೆಯಲ್ಲಿದ್ದೀರಾ
1: ಮೇಡಮ್? ಒಂಚೂರು ಜೋರ ಇಲ್ಲ
0: ಕೇಳಿಸ್ತಾ ಇಲ್ವಾ?
1: ಹೇಳಿ ಮೇಡಮ್, ನೀವು ಕೇಳಿಸ್ತೀವಿ. ಒಂಚೂರು ಹೇಳ್ಕೊಂಡು ಮಾತಾಡಿ.
0: ತುಂಬಾ ಗದ್ದಲ ಇದೆ, ಜಾತ್ರೆಯಲ್ಲಿ ಇದ್ದೀರಾ ಸಂತೆಯಲ್ಲಿ ಇದ್ದೀರಾ ಅಂತ ಕೇಳಿದೆ.
1: ಆಲ್ರೆಡಿ ಅಂಗಡಿಯಿಂದಾನೆ ಕಾಲ್ ಮಾಡಿದ್ದೀನಿ. ಅಂಗಡಿಯಿಂದಾನೆ ಕಾಲ್ ಮಾಡಿದ್ದೀನಿ, ಅಂಗಡಿಯಲ್ಲಿ ಇದ್ದೀನಿ, ಆನ್ ಡ್ಯೂಟಿನಲ್ಲಿ ಇದ್ದೀನಿ.
0: ಓಹ್, ನೀವು ನನ್ನ ಹಾಗೆ ಆನ್ ಡ್ಯೂಟಿ?
1: ಆನ್ ಡ್ಯೂಟಿನಲ್ಲೇ ಇದ್ದೀವಿ, ಆದ್ರೂ ಶತ ಪ್ರಯತ್ನ ಮಾಡಿದ್ದೀನಿ ಇವತ್ತು ನೋಡಿ.
0: ಅಂತೂ ಇಂತೂ ಹಿಡಿದ್ರಿ ವಿವಿಧ ಭಾರತಿ.
1: ಹೌದು.
0: ಯಾವ ಊರು?
1: ಹಾಸನ ಮೇಡಮ್.
0: ಹಾಸನದಿಂದ ಕೇಳ್ತಾ ಇದ್ದೀರಾ?
1: ಹೌದು.
0: ಮೊಬೈಲ್ ಅಲ್ಲಿ?
1: ಹೌದು.
0: ಯಾವ ಯಾವ ರೇಡಿಯೋ ಸ್ಟೇಷನ್ ಕೇಳ್ತೀರಾ ವಾಸು?
1: ಇಲ್ಲ, ಭಾಗಶಃ 100 ಭಾಗ ವಿವಿಧ ಭಾರತಿ. ಅದ್ಬಿಟ್ಟು ಹಿಂದಿ ಗಿಂದಿ ಕಡೆ ಹೋಗ್ಬೇಕು, ಕೇಳ್ಬೇಕು, ಮಾಡ್ಬೇಕು ಅಂತ ಏನಾದ್ರು ಮನಸ್ಸಾದ್ರೆ ರೈನ್ಬೋ. ಮತ್ತೆ ನಮ್ದು ಲೋಕಲ್ ಹಾಸ್ಟೆಲ್.
0: ರೈನ್ಬೋದಲ್ಲಿ ಏನು ಹಿಂದಿ ಬರಲ್ವಲ್ಲ ಜಾಸ್ತಿ?
1: ಇದು ಎಫ್ಎಂ ರೈನ್ಬೋ ಕಾಮನ್ ಬಿಲ್ಲು ಅಂತ ಚಾನಲ್ ಇದೆ, ಅದರಲ್ಲಿ ಮಧ್ಯಾಹ್ನ ಹೊತ್ತೆಲ್ಲ ಸಾಮಾನ್ಯವಾಗಿ ಹಿಂದಿ ಪ್ರೋಗ್ರಾಮ್ ಗಳು ಆಗ್ತಾರೆ. ಆಮೇಲೆ ನಮ್ದು ಲೋಕಲ್ ಹಾಸ್ಟೆಲ್ ಚಾನಲ್ ಕೇಳ್ತೀವಿ. ಇಲ್ಲ, ಮೋಸ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ 80 ಭಾಗ ನಿಮ್ದೇ.
0: ಆಗ್ಲಿ, ನೀವ್ ಯಾವ್ದು ಕೇಳಿದ್ರು ಅದೆಲ್ಲ ವಿವಿಧ ಭಾರತಿ ಅಂದ್ರೆ, ಅಥವಾ ಹಾಸನ ಆಕಾಶವಾಣಿ, ರೇನ್ಬೋ, ಯಾವ್ದೇ ಆದ್ರೂ ಅದು ಆಕಾಶವಾಣಿ ಅಂದ್ರೆ ಆಕಾಶವಾಣಿನೇ.
1: ಹೌದೌದು.
0: ಆಗ್ಲಿ, ನಿಮ್ ಖಂಡಿತ. ಯಾಕಂದ್ರೆ ನೀವು ಕರೆ ಮಾಡಬಹುದು, ಮೆಸೇಜ್ ಕಳಿಸಬಹುದು, ಯಾವ ತರ ಬೇಕಾದ್ರೂ ಇಂಟ್ರಾಕ್ಟ್ ಮಾಡಬಹುದು ವಿವಿಧ ಭಾರತಿ ಜೊತೆಗೆ.
1: ಎಲ್ಲದಕ್ಕಿಂತ ಹೆಚ್ಚಾಗಿ ಅಪರ್ಣಾ ಮೇಡಮ್ ತರ ನಿಮ್ ಧ್ವನಿ ಕೇಳಬಹುದು ಇದರಲ್ಲಿ.
0: ಧನ್ಯವಾದ, ನಮಸ್ತೆ.
1: ಮೆಟ್ರೋ ಕೇಳಿದ್ರೆ ಸಂತೋಷ ಸಿಗುತ್ತೆ, ನಿಮ್ದು ಇಲ್ಲಿ ರೇಡಿಯೋ ಕೇಳಿದ್ರೆ ಸಂತೋಷ ಸಿಗುತ್ತೆ.
0: ಆಗ್ಲಿ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದ.
1: ಧನ್ಯವಾದ.
0: ಕೇಳೋಣ ನಿಮ್ಮ ಇಷ್ಟದ ಹಾಡು.
1: ಧನ್ಯವಾದ.
0: ನಮಸ್ತೆ.

0: ಸ್ವರ್ಗ
1: ಸ್ವರ್ಗ,
0: ಅಳುವುದೇ ನರಕ
1: ನರಕ,
0: ನಗುವುದೇ ಸ್ವರ್ಗ ಅಳುವುದೇ ನರಕ. ನಗುವುದ ಕಲಿಯೋಣ ನಾವು, ನಗುತ್ತಾ ಬಾಳೋಣ. ನಗುವುದ ಕಲಿಯೋಣ.

0: ಬದುಕಲಿ ಸಂತಸ ಉಕ್ಕಿ ಹರಿಯುವುದು.
1: ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ.

0: ಸ್ವರ್ಗ, ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ನಮಸ್ತೆ. ಹಲೋ ಹಲೋ,
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
3: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯ ರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಕರೆಯುತ್ತಾ.
1: ಕರೆಗಂದು ಹಾಡುವ ಕಾರ್ಯಕ್ರಮ ಇಷ್ಟೊತ್ತು ಪ್ರಸಾರವಾಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 1 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದ್ದು, ಎಫ್ಡಿಎ ಅಧಿಕಾರಿಗಳು ನಕಲಿ ಔಷಧ ಪೂರಕೆಯಾಗಿರುವ ಆಸ್ಪತ್ರೆ, ಫಾರ್ಮಸಿ ಹಾಗೂ ಮೆಡಿಕಲ್ ಶಾಪ್ಗಳ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಇದೇ ವೇಳೆ ಅನುಮಾನಾಸ್ಪದ ಲೇಬಲ್ಗಳು ಮತ್ತು ಸ್ಕ್ಯಾನ್ ಆಗದ ಕ್ಯೂಆರ್ ಕೋಡ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಗಾಡ್ಗೀಳ್ ವರದಿಗೆ ರಾಜ್ಯದಲ್ಲಿ ಸಾಕಷ್ಟು ವಿರೋಧ ಬಂದಿದೆ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಪಶ್ಚಿಮ ಘಟ್ಟದ 39 ಪ್ರದೇಶಗಳನ್ನು ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ ಎಂದು ವಿವರಿಸಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಪೂರ್ಣ ಪ್ರಮಾಣದ ವಂದೇ ಮಾತರಂ ಗೀತೆ ಹಾಡದ ಆಡಳಿತ ಪಕ್ಷದ ಧೋರಣೆಯನ್ನು ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಸದನವನ್ನು ಸಭಾಪತಿ ಸಲೀಂ ಅಹಮದ್ ಅವರು 10 ನಿಮಿಷಗಳ ಕಾಲ ಮುಂದೂಡಿದರು. 2012 ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಹಳೆಯ ತನಿಖಾಧಿಕಾರಿಗಳನ್ನು ಹೊರಗಿಟ್ಟು 3 ತಿಂಗಳೊಳಗೆ ಹೊಸ ತಂಡದಿಂದ ವರದಿ ಸಲ್ಲಿಸಲು ಸೂಚಿಸಿದೆ. ಫಾರ್ಮಾಕೋ ವಿಜಿಲೆನ್ಸ್ ಔಷಧಿ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದ ಪಯಣ ಸ್ವಾವಲಂಬನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯ ಪಟೇಲ್ ತಿಳಿಸಿದ್ದಾರೆ. ಕೇರಳದಲ್ಲಿ ನಡೆಯಲಿರುವ 18 ಅಂತಾರಾಷ್ಟ್ರೀಯ ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಬೇಕಿದ್ದ ಯಾವುದೇ ಚಿತ್ರಕ್ಕೆ ಅನುಮತಿ ನಿರಾಕರಿಸಲಾಗಿಲ್ಲ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೆನಡಾದಲ್ಲಿ ವಿಮಾನ ತರಬೇತಿ ಪಡೆಯುತ್ತಿದ್ದ ವೇಳೆ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ತಮಿಳುನಾಡು ಮತ್ತು ಪುದುಚೇರಿ ಮೂಲದ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಈ ಘಟನೆ ಕುರಿತು ವ್ಯಾಂಕೋವರ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಂತಾಪ ವ್ಯಕ್ತಪಡಿಸಿದೆ. ಸುಡಾನ್ನ ಪೂರ್ವಭಾಗದಲ್ಲಿರುವ ಓನಿ ಪ್ರದೇಶದಲ್ಲಿ 5 ಚಿನ್ನದ ಗಣಿಗಳು ಕುಸಿದು ಬಿದ್ದ ಪರಿಣಾಮ ಕನಿಷ್ಠ 10 ಕಾರ್ಮಿಕರು ಮೃತಪಟ್ಟಿದ್ದು 21 ಅಧಿಕ ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಐಚಿ ನಗೋಯಾ ಏಷ್ಯನ್ ಗೇಮ್ಸ್ನ ಆರಂಭದಲ್ಲೇ ಭಾರತೀಯ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪ್ರಸ್ತುತ ಭಾರತವು ಒಟ್ಟು 6 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಮೊದಲ 10 ಸ್ಥಾನಗಳಲ್ಲಿ ಗುರುತಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ನೋಡ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.1

ಒಂಬತ್ತು ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಬೆಳದಿಂಗಳ ಬಾಲೆ ಚಿತ್ರದ ಈ ಗೀತೆಯನ್ನ ಬರೆದವರು ಎಸ್ ಎಂ ಪಾಟೀಲ್, ಗುಣಸಿಂಗ್ ಅವರ ಸಂಗೀತ ಇತ್ತು, ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆಗೆ ಧ್ವನಿಯಾಗಿದ್ದರು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನು ಕೇಳ್ತಾ ಇದ್ದೀರಾ. 1:20 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಾವು ಮತ್ತೆ ಪ್ರಸಾರ ಮಾಡ್ತೇವೆ. ನೀವು ನಮಗೆ ಮೆಸೇಜ್ ಮಾಡಬಹುದು ಮತ್ತು ನಮಗೆ ಮೇಲ್ ಕೂಡ ನೀವು ಕಳಿಸ್ಬಹುದು. ವಿವಿ ಕನ್ನಡ ನಿಮ್ಮ ಹಾಡು @gmail.com ಈ ಒಂದು ಜಾಲತಾಣಕ್ಕೆ ನೀವು ನಿಮ್ಮ ಮೆಚ್ಚಿನ ಹಾಡು, ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಿಮ್ಮ ಹಾಡು ಯಾವುದು ಅಂತ ಹೇಳಿದ್ರೆ ಅದನ್ನು ನಾವು ಪ್ರಸಾರ ಮಾಡ್ತೇವೆ. ಸಮಯ 1:10. ಇನ್ನೇಕ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳ್ತೀರಿ.

ವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಗುಜರಾತ್ನ ಕೇವಡಿಯಾದಲ್ಲಿ ನಾಳೆ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ಭಾಗಿ. ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್. ವಿಶ್ವಸಂಸ್ಥೆ ಮಹಾಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ ತಲುಪಿದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದಿಂದ ಪದಕ ಬೇಟೆ, ರಾಷ್ಟ್ರಪತಿ ಸೇರಿ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟ್ರಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರಿಸ್ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುಯಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಫಾರ್ಮಾಕೋಜಿಲೆನ್ಸ್ ಅಂದರೆ ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದ ಪಯಣ ಸ್ವಾವಲಂಬನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ರಾಷ್ಟೀಯ ಔಷಧ ಸೂಚಿಯ 7ನೇ ಆವೃತ್ತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಪ್ರಸ್ತುತ ದೇಶಾದ್ಯಂತ 1100ಕ್ಕೂ ಹೆಚ್ಚು ಔಷಧಿ ದುಷ್ಪರಿಣಾಮ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಜಾಲವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದವರೆಗೂ ವಿಸ್ತರಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಜಾಗತಿಕ ರೋಗಿ ಸುರಕ್ಷತಾ ದತ್ತಾಂಶಕ್ಕೆ ಭಾರತ ಫಾರ್ಮಕೋವಿಜಿಲೆನ್ಸ್ ಮಾಹಿತಿಯನ್ನು ಒದಗಿಸುತ್ತಿದ್ದು, 2014ರಲ್ಲಿ 123ನೇ ಸ್ಥಾನದಲ್ಲಿದ್ದ ಭಾರತ ಪ್ರಸ್ತುತ 8ನೇ ಸ್ಥಾನಕ್ಕೆ ಜಿಗಿದಿದೆ. ಹಾಗೂ ಜಗತ್ತಿನ 25 ರಾಷ್ಟ್ರಗಳು ಭಾರತೀಯ ಫಾರ್ಮಕೋಫಿಯಾವನ್ನು ಅಧಿಕೃತವಾಗಿ ಗುರುತಿಸಿ ಸ್ವೀಕರಿಸಿವೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಸಪ್ತಾಹದ ಅಧಿವೇಶನದಲ್ಲಿ ಭಾಗವಹಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ ತಲುಪಿದ್ದು, ಹಿರಿಯ ಭಾರತೀಯ ರಾಜತಾಂತ್ರಿಕರ ನಿಯೋಗ ಅವರನ್ನು ಬರಮಾಡಿಕೊಂಡಿದೆ. ತಮ್ಮ ಭೇಟಿಯ ವೇಳೆ ವಿದೇಶಾಂಗ ಸಚಿವರು ವಿವಿಧ ರಾಷ್ಟ್ರಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಹಾಗೂ ಬಹುಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇದೇ 26ರಂದು ಸಚಿವರು ಮಹಾಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಜಾಗತಿಕ ಪ್ರಮುಖ ವಿಚಾರಗಳ ಕುರಿತು ಭಾರತದ ನಿಲುವು, ಆದ್ಯತೆಗಳು ಹಾಗೂ ಕಳಕಳಿಯ ವಿಷಯಗಳನ್ನು ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳ ನಾಯಕರೆದುರು ಮಂಡಿಸಲಿದ್ದಾರೆ. ನಾಳೆಯಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ವಿಶ್ವಸಂಸ್ಥೆಯ ಉನ್ನತ ಅಧಿಕಾರಿಗಳೊಂದಿಗೆ ಅವರು ಸಮಾಲೋಚನೆ ನಡೆಸಲಿದ್ದಾರೆ. 2028ರಿಂದ ಆರಂಭವಾಗುವ 2 ವರ್ಷಗಳ ಅವಧಿಗಾಗಿ ಮುಂದಿನ ವರ್ಷ ನಡೆಯಲಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚುನಾವಣೆಗೆ ಭಾರತದ ಸ್ಪರ್ಧೆಯ ಕುರಿತು ಸಚಿವರು ಈ ಸಭೆಗಳಲ್ಲಿ ಬೆಂಬಲ ಕೋರಲಿದ್ದಾರೆ. ಇದೇ ವೇಳೆ ಭಾರತದ 6 ಪ್ರಮುಖ ಅಂಶಗಳನ್ನೊಳಗೊಂಡ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಆಧರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ.
3: ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟ್ರೀಯ ಏಕ ಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. March 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ.
2: ಕೇರಳದಲ್ಲಿ ನಡೆಯಲಿರುವ 18ನೇ ಅಂತಾರಾಷ್ಟ್ರೀಯ ಸಾಕ್ಷಿಚಿತ್ರ ಮತ್ತು ಕಿರುಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಬೇಕಿದ್ದ ಯಾವುದೇ ಚಿತ್ರಕ್ಕೆ ಅನುಮತಿ ನಿರಾಕರಿಸಲಾಗಿಲ್ಲ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ಚಲನಚಿತ್ರೋತ್ಸವದಲ್ಲಿ 31 ಚಿತ್ರಗಳಿಗೆ ಪ್ರದರ್ಶನ ಅನುಮತಿ ನಿರಾಕರಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಮಾಡಿದ್ದ ಆರೋಪಕ್ಕೆ ಸಚಿವಾಲಯ ಪ್ರತಿಕ್ರಿಯಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಸ್ಪಷ್ಟನೆ ನೀಡಿರುವ ಸಚಿವಾಲಯ, ಆ ಪೈಕಿ ಕೇವಲ 6 ಚಿತ್ರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರವಾದ ಚಿತ್ರ ಸಾರಾಂಶವನ್ನು ನೀಡುವಂತೆ ಕೋರಲಾಗಿದೆ. ಅಲ್ಲದೆ ಆಯಾ ಚಲನಚಿತ್ರಗಳ ವಿಷಯ ವಸ್ತುಗೆ ಅನುಗುಣವಾಗಿ ಪರಿಶೀಲನೆಗಾಗಿ ಅವುಗಳನ್ನು ಸಂಬಂಧಪಟ್ಟ ವಿವಿಧ ವಲಯಗಳ ಪ್ರಾಧಿಕಾರಗಳಿಗೆ ರವಾನಿಸಲಾಗಿದೆ ಎಂದು ಸಚಿವಾಲಯ ವಿವರಿಸಿದೆ. ಕೆನಡಾದಲ್ಲಿ ವಿಮಾನ ತರಬೇತಿ ಪಡೆಯುತ್ತಿದ್ದ ವೇಳೆ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ತಮಿಳುನಾಡು ಮತ್ತು ಪುದುಚೇರಿ ಮೂಲದ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಈ ಘಟನೆ ಕುರಿತು ವ್ಯಾಂಕೋವರ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಂತಾಪ ವ್ಯಕ್ತಪಡಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಯಭಾರಿ ಕಚೇರಿ ದುಃಖ ತಪ್ತ ಕುಟುಂಬಸ್ಥರೊಂದಿಗೆ ನಿಲ್ಲುವುದಾಗಿ ತಿಳಿಸಿದ್ದು, ಮೃತರ ಪಾರ್ಥಿವ ಶರೀರಗಳನ್ನು ಭಾರತಕ್ಕೆ ತರಲು ಅಗತ್ಯವಿರುವ ಎಲ್ಲಾ ರೀತಿಯ ನೆರವನ್ನು ನೀಡಲು ಬದ್ಧವಾಗಿರುವುದಾಗಿ ಕಚೇರಿ ಸ್ಪಷ್ಟಪಡಿಸಿದೆ. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಪುರುಷರ 10 ಮೀಟರ್ ಏರ್ ರೈಫಲ್ಸ್ನ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶೂಟರ್ಗಳು ಉತ್ತಮ ಸಾಧನೆ ಮಾಡಿದ್ದು, ಹಿಮಾಂಶು ಡಿಲ್ಲಾನ್ ಬೆಳ್ಳಿ ಹಾಗೂ ರುದ್ರಾಂಶ್ ಪಾಟೀಲ್ ಕಂಚಿನ ಪದಕ ಪಡೆದಿದ್ದಾರೆ. ಹಿಮಾಂಶು 252.4 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರೆ ರುದ್ರಾಂಶ್ 230.9 ಅಂಕಗಳೊಂದಿಗೆ 3ನೇ ಸ್ಥಾನ ಪಡೆದರು. ಇದಕ್ಕೂ ಮುನ್ನ ನಡೆದ ಪುರುಷರ 10 ಮೀಟರ್ ಏರ್ ರೈಫಲ್ ತಂಡ ವಿಭಾಗದ ಸ್ಪರ್ಧೆಯಲ್ಲಿ ಹಿಮಾಂಶು, ರುದ್ರಾಂಶ್ ಹಾಗೂ ಪಾರ್ಥ್ ಮಾನೆ ಅವರನ್ನೊಳಗೊಂಡ ಭಾರತ ತಂಡ ಒಟ್ಟು 1890.1 ಅಂಕಗಳೊಂದಿಗೆ ಬೆಳ್ಳಿ ಪದಕ ಗೆದ್ದುಕೊಂಡಿತು. ಮತ್ತೊಂದೆಡೆ ಮಿಶ್ರ ಮಾರ್ಷಲ್ ಆರ್ಟ್ಸ್ MMA ಮಹಿಳಾ ಸಾಂಪ್ರದಾಯಿಕ 60 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಸುಚಿಕಾ ತರಿಯಾ ಸಿಂಗಾಪುರದ ಹುಯಿ ಹೂಂ ಟು ವಿರುದ್ಧ 0-2 ಅಂತರದಲ್ಲಿ ಪರಾಭವಗೊಂಡು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ.

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಕೇವಡಿಯಾದಲ್ಲಿ ನಾಳೆ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ಭಾಗಿ. ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್. ವಿಶ್ವಸಂಸ್ಥೆ ಮಹಾಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ ತಲುಪಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದಿಂದ ಪದಕ ಬೇಟೆ, ರಾಷ್ಟ್ರಪತಿ ಸೇರಿ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸೋಮವಾರದ ಮಧ್ಯಾಹ್ನದ ನಮಸ್ಕಾರಗಳು ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಹೌದು, ಪ್ರತಿ ಸೋಮವಾರ ಮಧ್ಯಾಹ್ನ 1:20 ನೀವು ಮೇಲ್ನಲ್ಲಿ ಕೇಳಿದಂತಹ ಹಾಡುಗಳನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಈಗಾಗಲೇ ಬಹಳಷ್ಟು ಜನ ಮೇಲ್ನಲ್ಲಿ ನಮಗೆ ಇಂತಿಂಥ ಹಾಡುಗಳು ಬೇಕು ಪ್ರಸಾರ ಮಾಡಿ ಅಂತ ಕೇಳಿದ್ದೀರಾ. ನೋಡೋಣ ಯಾರ್ಯಾರು ಎಲ್ಲೆಲ್ಲಿಂದ ಯಾವ್ಯಾವ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂತ. ತುಮಕೂರು ರಾಘವೇಂದ್ರ ಕಾಲನಿಯಿಂದ ನಯನ ಕಿಶೋರ್ ಶರ್ಮಾ, ಹಾಗೆ ಪುಟಾಣಿ ಲಿತ್ವೇಕ್ ಮತ್ತು ಅಜ್ಜ ಅಜ್ಜಿ ಜಯಲಕ್ಷ್ಮಿ ಶಿವಣ್ಣ ಪಾಂಡುರಂಗಪ್ಪ ಪುಷ್ಪ ಇವರೆಲ್ಲ ಹೇಳ್ತಾ ಇದ್ರೆ ನಮಗೋಸ್ಕರ ಹೃದಯ ಹಾಡಿತು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನಲಿಯುತ ಹೃದಯ ಹಾಡನ್ನು ಹಾಡಿದೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದೀರಾ. ಚಿವುದೇಶಂಕರ್ ಅವರು ಈ ಹಾಡನ್ನು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಹಾಡಿಗಿದೆ. ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು ಈಗ ನಿಮಗೋಸ್ಕರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಿ ಬರ್ತಾ ಇದೆ.

ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ರೆ ಹೇಗೆ? ಹಾಗಾಗಿ ವಿವಿಧ ಭಾರತಿ ಎಫ್ ಎಂ ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಸ್, ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 1:28. ಸೋಮವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ನೀವು ರಿಕ್ವೆಸ್ಟ್ ಮಾಡಿದ, ನೀವು ಕೇಳಿದಂತಹ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಮಂತ್ರಾಲಯದಿಂದ ಭಾಸ್ಕರ್ ಅವರು ಮೆಸೇಜ್ ಅಲ್ಲ, ಮೇಲ್ ಕಳಿಸಿ ಹೇಳ್ತಾ ಇದ್ರೆ ನಾನಿನ್ನು ಮರೆಯಲಾರೆ ಚಿತ್ರದ ಶೀರ್ಷಿಕೆ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿ. ಈ ಒಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿಜ್ಯರಂ ಅವರ ಧ್ವನಿಯಲ್ಲಿದೆ. ಚಿವುದೇಶಂಕರ್ ಅವರು ಬರೆದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯಾಗಿ ವಿವಿಧ ಭಾರತಿಯಲ್ಲಿ ಕೇಳಿ ಬರ್ತಾ ಇದೆ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ.

ನಾವು ನಿಮ್ಮನ್ನ ಮರೆಯಲ್ಲ, ನೀವು ನಮ್ಮನ್ನ ಮರೆಯಬೇಡಿ. 102.2 ವಿವಿಧ ಭಾರತಿಯನ್ನ ಸದಾ ಕೇಳ್ತಾ ಇರಿ. ಅಡುಗೆ ಮಾಡ್ತಾ, ಊಟ ಮಾಡ್ತಾ, ಕೆಲಸ ಮಾಡ್ತಾ, ಡ್ರೈವ್ ಮಾಡ್ತಾ, ಹೊಲದ ಕೆಲಸ ಇರಲಿ, ಟೈಲರಿಂಗ್ ಕೆಲಸ ಇರಲಿ, ಹೀಗೆ ಯಾವುದೇ ಕೆಲಸ ಇದ್ರೂ ಪರವಾಗಿಲ್ಲ, ವಿವಿಧ ಭಾರತಿಗೆ ಕಿವಿಯಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನಮ್ಮ ಮೊಬೈಲ್ ಸಂಖ್ಯೆ 9484809102 ಅಂದರೆ 9483091029. ಈ ಸಂಖ್ಯೆಗೆ ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಕೊಡಿ. ಹಾಗೆ ಸೋಮವಾರ ಮಧ್ಯಾಹ್ನ 1:20 2 ಗಂಟೆವರೆಗೆ ನಿಮ್ಮ ಮೆಚ್ಚಿನ ಹಾಡನ್ನು ನೀವು ಕೇಳಬೇಕು ಅಂದರೆ ನೀವು ನಮ್ಮ ಒಂದು ಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಿಮ್ಮ ಮೆಚ್ಚಿನ ಹಾಡು ಯಾವುದು ಅನ್ನೋದನ್ನು ಕಳಿಸ್ಕೊಡ್ಬೇಕು. vbnimmahaadu@gmail.com ಈ ಒಂದು ವಿಳಾಸಕ್ಕೆ. ಇನ್ನು ಎನ್ಆರ್ಪುರದಿಂದ ಬಲರಾಮ್ ಶಿವಣ್ಣ ಇವರು ಹೇಳ್ತಾ ಇದ್ರೆ, ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿರಹ ನೂರು ನೂರು ತರಹ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು ಬರ್ತಾ ಇದೆ. ವಿಜಯ ನರಸಿಂಹ ಅವರು ಬರೆದಿರೋದು, ಎಂ ರಂಗರಾವ್ ಅವರ ಸಂಗೀತ ಇದೆ, ಪಿ ಸುಶೀಲ್ ಅವರು ಹಾಡಿಗೆ ಧ್ವನಿಯಾಗಿದ್ದಾರೆ.

1:36:45 ಸಮಯ ಆಗಿದೆ. ವಿವಿಧ ಭಾರತಿಯನ್ನು ಕೇಳದೇ ಇದ್ರೆ ಅದು ಒಂಥರ ವಿರಹ ಅನ್ಬಹುದು. 102.9 FM ಟ್ಯೂನ್ ಮಾಡಿದ್ರೆ ಪ್ರೀತಿ ಪ್ರೇಮ ಬೇಸರ ಕೋಪ ತಾಪ ಅಳು ನಗು ಎಲ್ಲ ಭಾವದ ಹಾಡುಗಳು ಮಾಹಿತಿ ಸಿಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನಗೆದ್ದ ವಾಣಿ ಆಕಾಶವಾಣಿ ಕನ್ನಡ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ನಮಗೆ ಮೇಲ್ ಮಾಡಿ ಹೇಳ್ತಾ ಇದ್ದಾರೆ ಭಾಸ್ಕರ್ ಎಂ. ಇವರು ಹೇಳ್ತಾರೆ, ನನ್ನವಳು ನನ್ನೆದೆಯ ಸರ್ವಮಂಗಳ ಸಿನಿಮಾದ ಈ ಹಾಡನ್ನು ಪ್ರಸಾರ ಮಾಡಿ, ಎಂಥ ಕವಿಯ ಕಲ್ಪನೆಯ ಸಾಲುಗಳು ಈ ಪದ್ಯದಲ್ಲಿದೆ ಅಂಥೇಳಿ. ಸರ್ವಮಂಗಳ ಚಿತ್ರದ ಈ ಹಾಡು ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿರುವ ಈ ಗೀತೆ ಕೆ ಎಸ್ ನರಸಿಂಹಸ್ವಾಮಿಗಳ ಕವಿತೆ.

0: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ಸಮಯ ಆಗಿದೆ 1:42:20 ವಿವಿಧ ಭಾರತಿ ಕೇಳ್ತಾ ಇದ್ದೇವೆ. ನಮ್ಮೆಲ್ಲ ರೇಡಿಯೋ ಅಭಿಮಾನಿಗಳು ಒಳ್ಳೊಳ್ಳೆ ಹಾಡುಗಳಿಗೋಸ್ಕರ ಮೇಲ್ ಕಳಿಸಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು ಅಂತೇಳಿ ರಾಮಚಂದ್ರಪ್ಪ ಸಂಡೂರು ಇವರು ಮೆಸೇಜ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನ್ನಿ ಶಾಲೆಯ ಕೆಲಸಗಳ ನಡುವೆ ಕೂಡ ನಮ್ಮ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೇನೆ, ನಂದು ಒಂದು ಹಾಡು ಪ್ರಸಾರ ಮಾಡಿ ಅಂತಾರೆ. ಇನ್ನು CN ಲಕ್ಷ್ಮಣ ಮಲ್ಲೇಶ್ವರಂಯಿಂದ ನನ್ನವಳು ನನ್ನದೇ ಈ ಹಾಡಂತೂ ಯಾವಾಗಲೂ ಎಷ್ಟು ಸಲ ಹಾಕಿದರೂ ಕೇಳಬಹುದು ಅಂತ ಹೇಳಿದ್ರೆ. ಮತ್ತೊಬ್ರು ಯೋಗೇಶ್ ಅಂತ ಒಬ್ಬರು ಮೆಸೇಜ್ ಮಾಡಿ ನಾನು ಕೂಡ ವಿವಿಧ ಭಾರತಿ ಕೇಳ್ತಾ ಇದ್ದೀನಿ ಅಂತಾರೆ. ಶ್ರೀಕಾಂತ್ ಪೂಜಾರ್ ಮುಂಡರ್ಗಿಯಿಂದ ನಮ್ಮದೊಂದು ಹಾಡು ಪ್ರಸಾರ ಆಗಬಹುದಾ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಜನರ SMS ಬಂದಿದೆ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ. ಸುನಿಲ್ ಕುಲಕರ್ಣಿ ಅಮೇರಿಕಾದಿಂದ ಮೆಸೇಜ್ ಮಾಡಿದ್ದಾರೆ, ನಾನು ಕೂಡ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೇನೆ. ಈಗ ಇಲ್ಲಿ ರಾತ್ರಿ 1 ಗಂಟೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ 1 ಗಂಟೆಯಲ್ಲೂ ಕೂಡ ಎದ್ದು ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಸುನಿಲ್ ಕುಲಕರ್ಣಿಯವರೇ, ನೋಡೋಣ ನಿಮ್ಮ ಹಾಡು ಪ್ರಸಾರ ಆಗುತ್ತಾ ಅಂಥೇಳಿ. ನಾವೀಗ ಪ್ರಸಾರ ಮಾಡ್ತಾ ಇರುವಂಥ ಹಾಡು ಕಾಕನಕೋಟೆ ಚಿತ್ರದ ಗೀತೆ, ಸುಲೋಚನಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ಈ ಹಾಡು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇದೆ. ಉಷಾ ರಾಮ್ ಪ್ರಸಾದ್ ಅವರು ಬೆಂಗಳೂರಿನಿಂದ ಕಾಕನಕೋಟೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ.

ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ವಿವಿಧ ಭಾರತಿಯಿಂದ ನೀವು ಕೇಳ್ತಾ ಇದ್ರಾ. ನೀವು ಮೇಲ್ ಮಾಡಿ ಕೇಳಿರುವಂತಹ ಹಾಡುಗಳು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಇನ್ನು ನಮಗೆ ಮೆಸೇಜ್ ಎಲ್ಲ ಪದೇ ಪದೇ ಮೆಸೇಜ್ ಅಂತಾನೆ ಬರ್ತಾ ಇದೆ, ಯಾಕಂದ್ರೆ ಯಾವಾಗಲೂ ನಾವು ಮೆಸೇಜ್ ಅಂತಾನೆ ಹೇಳ್ತಾ ಇರ್ತೇವೆ. ಸೋಮವಾರದ ಈ ಮಧ್ಯಾಹ್ನದ ಪ್ರಸಾರಕ್ಕೆ ಮೇಲ್ ಮಾಡಿರೋದು ಗೀತಾ ಜೋಶಿ ಕಲಬುರಗಿಯಿಂದ. ಹಾಗೆ ಯಲಹಂಕದ ಪರಿಮಳ ಆನಂದ ಮೂರ್ತಿ ಇವರು ಹೇಳ್ತಾ ಇದ್ರೆ, ಈ ಹಸಿರು ಸಿರಿಯಲ್ಲಿ ಈ ಹಾಡನ್ನು ಪ್ರಸಾರ ಮಾಡಿ ನಾಗಮಂಡಲ ಸಿನಿಮಾದ ಗೀತೆ ಅಂತ ಕೇಳಿದರೆ, ರಜನಿ ಮತ್ತು ವಾದಿರಾಜ್ ಇಟಿಗೆಯವರು ಕೂಡ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಮೇಲ್ ಮಾಡಿದರೆ. ಹಿತೇಂದ್ರ ದಾಸ್ ಅಸ್ಸಾಂನಿಂದ, ಪುಟ್ರಾಜು ಕಸವನಹಳ್ಳಿ ಇವರು, ಮತ್ತು ಸುನಿಲ್ ಕುಲಕರ್ಣಿ ಅಮೆರಿಕಾದಿಂದ ಮೆಸೇಜ್ ಮಾಡಿ ಕೇಳಿರುವ ಹಾಗೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿಜ್ಯರಾಮ್ ಅವರ ಧ್ವನಿಯಲ್ಲಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಕೇಳಿ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ನಿಮಗೋಸ್ಕರ.

ಏನು ಮುನಿ ನಂಜೇಗೌಡ, ಮಂಜು ಮುನಿ ನಂಜೇಗೌಡ, ಚಾಮುಂಡೇಶ್ವರಿ ನಗರ ಲೆಗ್ಗೆರೆ ಅವ್ರು ಹೇಳ್ತಾ ಇದ್ರೆ ಹೌದು, ವಿವಿಧ ಭಾರತಿಯಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ನೀವು ಕೇಳಿಸ್ತಾ ಇದ್ದೀರಾ. ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಅವರ ಆರೋಗ್ಯ ಸುಧಾರಿಸ್ಲಿ ಅಂತ ಹಾರೈಸಿ ಮಧುರ ಸಂಗಮ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ತಾಯಿಯ ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ, ಅವರು ಆರೋಗ್ಯವಂತರಾಗಿ ನಿಮ್ಮ ಜೊತೆಗೆ ಇರುವ ಹಾಗೆ ಆಗಲಿ ಅಂತ ವಿವಿಧ ಭಾರತೀಯ ಒಂದು ಕಳಕಳಿಯ ಪ್ರಾರ್ಥನೆ ಕೇಳಿ. ನೀವು ಕೇಳಿದಂಥ ಮಧುರ ಸಂಗಮ ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿಯವರ ಧ್ವನಿ.

ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ 102.9 FM. ಸಮಯ 2 ಗಂಟೆ. ಇಂಗ್ಲಿಷ್ ವಾರ್ತಾ ಪ್ರಸಾರಕ್ಕಾಗಿ ನಾವೀಗ ದೆಹಲಿ ಕೇಂದ್ರಕ್ಕೆ.

0: 15:15
1: ವಿವಿಧ ಭಾರತಿ 102.9 ಎಫ್ಎಂ.
0: ನಮಸ್ಕಾರ, ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳಿ, ಇದು ಸ್ಪಂದನ.
2: ಆತ್ಮೀಯ ಪ್ರೀತಿಯ ವಿವಿಧ ಭಾರತಿ ಕೇಳುಗರಿಗೆಲ್ಲ ಸ್ಪಂದನ ಕಾರ್ಯಕ್ರಮಕ್ಕಾಗಿ ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಎನ್ ಆರ್ ಪ್ರಸಾದ್ ಅವರು, ರಾಜಾಜಿನಗರದಿಂದ. ನಮಸ್ಕಾರ ಎನ್ ಆರ್ ಪ್ರಸಾದ್ ಅವರೇ.
3: ಹಾಯ್ ಕೃಷ್ಣಪ್ಪ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ ರಾಜಾಜಿನಗರದಿಂದ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮೊಟ್ಟಿಗೆ, ಆಕಾಶವಾಣಿ ಒಟ್ಟಿಗೆ, ನಮ್ಮ ಶ್ರೋತೃ ಮಿತ್ರರ ಜೊತೆಗೆ ಮಾತಾಡೋದೆ ಬಹಳ ಖುಷಿ ಅನಿಸ್ತಾ ಇದೆ.
2: ನೀವು ನಮ್ಮ ಸ್ಟುಡಿಯೋಗೆ ಬಂದಿರೋದು ನಮಗೊಂಥರ ತುಂಬ ಖುಷಿ, ಜೊತೆಗೆ ಒಂದು ಆಕಾಶವಾಣಿಗೆ ಹೆಮ್ಮೆ ಕೊಡ.
3: ರಿಯಲಿ ಸೇಮ್ ಹಿಯರ್, ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ. ವಿವಿಧ ಭಾರತಿಗೆ ನಿಜವಾಗ್ಲೂ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
2: ದಿನ ನಮಗೆ ಮೇಲ್ ಮಾಡೋದು ಅಥವಾ ಫೋನ್ ಮಾಡೋದು, ವಾಟ್ಸಪ್ಪಲ್ಲಿ ಸಂದೇಶಗಳನ್ನು ಕಳಿಸೋದು, ಇಮೇಲ್ ಮುಖಾಂತರ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಇವತ್ತು ನೇರ ನಮ್ಮ ಸ್ಟುಡಿಯೋಗೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕಾಗಿ ಆದರದ ಸ್ವಾಗತ.
3: ಹೃದಯದಿಂದ ಧನ್ಯವಾದಗಳು ಕೃಷ್ಣಪ್ಪ ಅವರೇ.
2: ನಾವು ಕೇಳಿರೋ ಮಟ್ಟಿಗೆ ನೀವು ಒಂದು ಬೆಸ್ಟ್ ಲಿಸ್ನರ್ ಅಂತ ನಾವು ಕೇಳಿದ್ದೀವಿ.
3: ಹೌದು,
2: ಅದರಲ್ಲೂ ವಿಶೇಷವಾಗಿ ವಿವಿಧ ಭಾರತೀಯ ಲಿಸ್ನರ್ ತಾವು.
3: ಹೌದು ಹೌದು.
2: ಮೊದಲನೇ ಪ್ರಶ್ನೆ ತಮಗೆ, ತಾವು ವಿವಿಧ ಭಾರತಿಯನ್ನು ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಾ?
3: ಸುಮಾರು 4 ದಶಕಗಳಿಂದ ಕೇಳ್ತಾ ಇದ್ದೀನಿ. ಬಹಳ ಇಷ್ಟ ಆಗುತ್ತೆ ವಿವಿಧ ಭಾರತಿ ಕೇಳೋದೇ ಒಂದು ನಮ್ಗೆ ಒಂಥರ ತುಂಬಾ ಸಂಭ್ರಮ ಸಡಗರ ಆಗಿತ್ತು ಆ ಕಾಲದಲ್ಲಿ. ನಮಗೆ ಬಹಳ ಮೆಚ್ಚುಗೆಯಾದ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಅವಾಗ ಕೇಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ನನ್ನ ಅಚ್ಚುಮೆಚ್ಚಿನ ಪ್ರೋಗ್ರಾಮ್ ಇವತ್ತಿಗೂ ಕೂಡ ಅಂತ ಹೇಳಿದ್ರೆ ಭೋಲೆ ಬಿಸ್ರೆ ಗೀತ್, ಅದರ ಜೊತೆಗೆ ಛಾಯಾ ಗೀತ್, ಆಮೇಲೆ ಆಪ್ಕಿ ಫರ್ಮಾಯಿಶ್, ಮಂಚಾಯ ಗೀತ್, ಇವೆಲ್ಲವೂ ಬಹಳ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಈಗ ನಡೀತಾ ಇರುವಂತದ್ದು ಕ್ವಿಜ್, ಅಂದ್ರೆ ಮಂಗಳವಾರ ಬರುವಂತಹ ಕ್ವಿಜ್ ಜನರಲ್ ನಾಲೆಡ್ಜ್ ಬಗ್ಗೆ ಇರೋದ್ರಿಂದ ಬಹಳ ಇಷ್ಟ ಆಗುತ್ತೆ. ಅದರಲ್ಲಿ ಬಹಳ ರೆಗ್ಯುಲರ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಅದು ಬಿಟ್ಟು ಎಂದಿನಂತೆ ಬೇರೆ ಕಾರ್ಯಕ್ರಮಗಳಿದೆ, ಕರೆಗೊಂದು ಗೀತೆ ಅದನ್ನು ಕೇಳ್ತಿರ್ತೀನಿ, ಸಮಯ ಸಿಕ್ಕದಾಗೆಲ್ಲ ಕೇಳ್ತಾ ಇರ್ತೀನಿ. ಅಫ್ಕೋರ್ಸ್ ಸ್ಪಂದನ ಅದೊಂದು ಒಳ್ಳೆ ಪ್ರೋಗ್ರಾಮ್, ಇದು ಒಂಥರ ಶ್ರೋತೃ ಮಿತ್ರರ ಸ್ಪಂದಿಸುವ ಪ್ರೋಗ್ರಾಮ್ ಹಾಗಾಗಿದೆ, ಇದನ್ನು ನಾನು ಕೇಳಿಸ್ತೇನೆ.
2: ಹೌದು, ಈಗ ನಾವು ಏನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮಗಳು ಕೇಳುಗರಾಗಿ ನಿಮ್ಗೆ ಮೆಚ್ಚುಗೆ ಆಗಬೇಕು.
3: ಹೌದು, ಯಾವಾಗ ಆಕಾಶವಾಣಿ ಸಿಬ್ಬಂದಿ ವರ್ಗದವರು ಮತ್ತು ಶ್ರೋತೃ ಮಿತ್ರರು ಒಟ್ಟಾಗಿ ಕೆಲಸ ಮಾಡ್ತಾರೋ ಈ ದಿಕ್ಕಿನಡೆಗೆ,
2: ಹೌದು,
3: ಆವಾಗ ನೀವು ಏನ್ ಹೇಳ್ತೀರಾ ಇನ್ಫರ್ಟೈನ್ಮೆಂಟ್ ಅಂತ, ಮನರಂಜನೆ ಅಂತ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ನಿರಂತರವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ.
2: ಕೇಳುಗರಾಗಿ ಈಗ ನಿಮ್ ಜೊತೆಗೆ ನಾವು ಯಾವಾಗ್ಲೂ ಒಂದು ನಿರಂತರವಾದಂತಹ ಒಂದು ಇಂಟ್ರಾಕ್ಷನ್ ಅನ್ನೋದು ಇರಬೇಕು.
3: ಹೌದು,
2: ಈಗ ನೀವು ನಮ್ ಜೊತೆ ಮಾತಾಡ್ತಿದ್ರಿ, ನಾವು ನಿಮ್ ಜೊತೆ ಮಾತಾಡ್ತಿದ್ವಿ,
3: ಖಂಡಿತ
2: ನಿಮ್ಮ ಸಲಹೆಗಳನ್ನ ನಾವು ಕೇಳ್ತೀವಿ, ನಮ್ಮ ಸಲಹೆಗಳನ್ನ ನೀವು ಕೇಳಬೇಕಾಗತ್ತೆ.
3: ಹೌದು,
2: ನೋಡಿ, ನಿಮ್ಮನ್ನ ನಾವು ಕಡೆಗಣಿಸಂಗಿಲ್ಲ, ನಮ್ಮನ್ನ ನೀವು ಕಡೆಗಣಿಸಂಗಿಲ್ಲ. ಫ್ರೆಂಡ್ಲಿ ಮೂಮೆಂಟ್ ಅಲ್ಲಿ, ಒಂದು ಫ್ರೆಂಡ್ಲಿ ಏನು ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಪ್ರಸಾರ ಮಾಧ್ಯಮ ಕೆಲಸ ಮಾಡಿದ್ರೆ ಅದನ್ನ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ.
3: ಖಂಡಿತ, ನೀವು ಸರಿಯಾಗಿ ಕರೆಕ್ಟ್ ಆಗಿ ಹೇಳಿದ್ರೆ.
2: ನಮ್ಮ ವಿವಿಧ ಭಾರತಿನಲ್ಲಿ ಬೆಳಗ್ಗೆ ಒಂದು 5:53 ಶುರುವಾದ್ರೆ ರಾತ್ರಿ 11 ತನಕ ಕೂಡ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನು ಯಾವ್ಯಾವ ಕೇಳ್ತೀರಾ?
3: ಟ್ಯೂಸ್ಡೇ 1:20 ಎಲ್ಲೇ ಇರಲಿ, ಅದನ್ನು ಕೇಳಕ್ಕೆ ಇಷ್ಟಪಡ್ತೀರಿ. ಯಾಕಂದ್ರೆ ಒಂದೇ ಒಂದು ಕಾರಣಕ್ಕಾಗಿ, ಬಹಳಷ್ಟು ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಎಂತೆಂಥ ಪ್ರಶ್ನೆ ಕೇಳಿದ್ರೆ, ಕೆಲವು ಆರ್ಜೆಗಳು ಎಂತೆಂಥ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ, ಈ ಜೆಇಇ ಮತ್ತೆ ಈ ಎಂಟ್ರೆನ್ಸ್ ಎಕ್ಸಾಮಿಗೆ ಬರುತ್ತಲ್ಲ, ಯು ಪಿ ಎಸ್ ಸಿ ಇರ್ಬೋದು ಅಥವಾ ಕೆ ಪಿ ಎಸ್ ಸಿ ಇರ್ಬೋದು, ಅಂತ ಪರೀಕ್ಷೆಗಳಿಗೆ ಬೇಕಾಗುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಅದು ನಂಗೆ ಬಹಳ ಇಷ್ಟ ಆಗುತ್ತೆ. ಅದರಲ್ಲೂ ಅಂತ ಪ್ರಶ್ನೆಗಳಿಗೆ ಉತ್ತರ ಕಳಿಸೋದಿದೆಯಲ್ಲ, ಅದು ಇನ್ನೂ ಬಹಳ ಖುಷಿ ಕೊಡುತ್ತೆ ನಂಗೆ. ಹಾಗಾಗಿ ತಪ್ಪದೇ ಟ್ಯೂಸ್ಡೇ 1:20 ವಿವಿಧ ಭಾರತಿ ಆನ್ ಮಾಡಿಬಿಟ್ಟು ಪಾಲ್ಗೊಳ್ತೀನಿ ನಾನು.
2: ಈ ರಸಪ್ರಶ್ನೆ ಅನ್ನೋದು ಒಂಥರ ರಸ ಇದ್ದಂಗೆನೆ.
3: ಹೌದು, ಖಂಡಿತ.
2: ಏನ್ ಗೊತ್ತಾ, ಈಗ ಪ್ರಶ್ನೆ ಒಂದೇ ಇರುತ್ತೆ, ಆದ್ರೆ ಉತ್ತರ ಸಾವಿರಾರು ಇರುತ್ತೆ.
3: ಹೌದು ಹೌದು.
2: ಈಗ ಉತ್ತರ ಕಳಿಸೋರು ಕೇಳುಗರಾಗಿ ಅವರ ಒಂದು ಏನು ಪ್ರಶ್ನೆನ ಅರ್ಥ ಮಾಡ್ಕೊಂಡ ರೀತಿ ಮತ್ತೆ ಅವರಿಂದ ಬರುವಂತಹ ಉತ್ತರವನ್ನು ನೋಡಿದ್ರೆ ನಮ್ಗೆ ಒಂಥರ ಅನ್ಸುತ್ತೆ, ಯಾವ ತರ ಥಿಂಕ್ ಮಾಡ್ತಾರಲ್ಲ ಇವರು, ಥಿಂಕಿಂಗ್ ಯಾವ ತರ ಇದು ಮಾಡಿ ಇದನ್ನ ನಮ್ಗೆ ಆನ್ಸರ್ ಮಾಡ್ತಾರಲ್ಲ ಅನ್ನೋದು ಒಂದು ನಮ್ಗೆ ಕುತೂಹಲ ಆಗುತ್ತೆ.
3: ಅದ್ರ ಬಗ್ಗೆ ಆರ್ಜೆಗಳು ಅದು ಹೇಳ್ತಿರ್ತಾರೆ, ಯಾರ್ಯಾರು ಯಾವ ತರ ಆನ್ಸರ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದನ್ನ ಅಷ್ಟು ನಗು ಬರುವಂತ ಆನ್ಸರ್, ನಾನ್ ಕೇಳಿರೋದು ಎಕ್ಸ್ ಬಟ್ ಉತ್ತರ ಬಂದಿರೋದು ವೈ, ಅದು ಹೇಳ್ಕೊಂಡು ಅದ್ರ ಜೊತೆಗೆ ಅದ್ರ ಅವರು ಒಂಥರ ನಕ್ಕೊಂಡು ಅದು ಹೇಳ್ತಾರಲ್ಲ, ಅದು ಬಹಳ ಇಷ್ಟ ಆಗುತ್ತೆ. ಯಾರ್ಯಾರು ಏನು ಕಳಿಸಿದ್ರೆ, ಒಬ್ಬೊಬ್ರು ಒಂದೊಂದು ಶ್ರೋತೃಗಳು ಯಾವ ರೀತಿ ಇದನ್ನ ಇದ್ರ ಬಗ್ಗೆ ಯೋಚನೆ ಯೋಚನೆ ಮಾಡ್ತಾರೋ ಅನ್ನೋದೇ ನಿಜವಾಗ್ಲೂ ಬಹಳ ಇಷ್ಟ ಆಗತ್ತೆ ನನಗೆ. ಸೊ ಹಾಗಾಗಿ ಇದನ್ನ ತಪ್ಪದೇ ಕೇಳ್ತೀನಿ ನಾನು.
2: ತುಂಬಾ ಸಂತೋಷ ಎನ್ ಆರ್ ಪ್ರಸಾದ್ ಅವರೇ. ಈ ಸಂದರ್ಭದಲ್ಲಿ ತಾವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ನಿಮಗಾಗಿ ನಮ್ಮ ಕೇಳುಗರಿಗಾಗಿ?
3: ಬಹಳ ಖುಷಿ ಆಗತ್ತೆ ಕೃಷ್ಣಪ್ಪ ಅವರೇ ಈ ಒಂದು ಮಾತು ಕೇಳಿದಾಗ ನನಗೆ.

0: ನಿಜವಾಗ್ಲೂ ಒಬ್ಬ ಲಿಸ್ನರ್ಸ್ಗೆ ನೀವು ಕೇಳ್ತೀರಿ ಯಾವ ಹಾಡು ಅಂತ. ನಾನು ಆಗಲೇ ಹೇಳಿದಾಗೆ ಆಶಾ ಭೋನ್ಸ್ಲೆ ದ ಗ್ರೇಟ್ ಫ್ಯಾನ್, ಫೆನಾಟಿಕ್ ಆ್ಯಂಡ್ ರೊನಾಟಿಕ್ ಫ್ಯಾನ್. ಅವರೇ ಒಂದು ಎರಡು ಮೂರು ಕನ್ನಡದಲ್ಲೇ ಹೇಳಿದ್ದಾರೆ, ಅದರಲ್ಲಿ ಮತ್ತೆ ಮುಂಗಾರಿನಲ್ಲಿ ಹಾಡು ಹೇಳಿದ್ದಾರೆ, ಹೇಳದೆ ಕಾರಣವ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಆ ಹಾಡನ್ನೇ ಕೇಳಿಸ್ಬಿಡಿ, ನಮ್ಮ ಶ್ರೋತೃ ಮಿತ್ರಗೂ ಕೇಳ್ದಂಗೆ ಆಗುತ್ತೆ.
1: ಖಂಡಿತ.

0: ಎನ್ಆರ್ ಪ್ರಸಾದ್ ಅವರೇ ಹಾಡು ಕೇಳಿದ್ರಲ್ಲ, ಏನ್ ಅನಿಸ್ತು ನಿಮ್ಗೆ?
1: ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ. ನನಗೆ ಏನು ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ, ಈ ಹಾಡು ಅವರು ಹೇಳಿದಾಗ ಯಾವ ಥರ ಹೇಳಿದ್ರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಬಹಳ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇದನ್ನ, ನಂಗೆ ಬಹಳ ಇಷ್ಟ ಆಗತ್ತೆ ಈ ಹಾಡು.
0: ನೀವು ವಿವಿಧ ಭಾರತಿ ಅಲ್ಲದೆ ಬೇರೆ ಯಾವ ವಾಹಿನಿಗಳನ್ನು ಕೇಳ್ತೀರಾ?
1: ವಿವಿಧ ಭಾರತಿ ಒಂದು ಬಿಟ್ಟು, ಅದೇ ಬೆಂಗಳೂರಿದ 102.9 ಅದೊಂದು ಬಿಟ್ಟು, ಬೇರೆದು ನಾನು ಬಾಂಬೆ ವಿವಿಧ ಭಾರತಿ ಕೇಳ್ತೇನೆ. ಬಹಳ ತುಂಬಾ ಚೆನ್ನಾಗಿರುತ್ತೆ ಅದು. 1 ಗಂಟೆಯಿಂದ 2 ಗಂಟೆ ತನಕ ಬರೋ ಕಾರ್ಯಕ್ರಮಗಳು ಬಹಳ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸಾಯಂಕಾಲ 6:30 to 7 ಗಂಟೆಗೆ ರಾತ್ರಿ ಅಗೇನ್ ಚಾಯ್ ಗೀತ್ ಅಂಡ್ ಬುಲೆ ಬಿಸಿ ಗೀತ ಅದು ಬರ್ತಾ ಇರುತ್ತೆ. ಅದು ಬಹಳ ಇಷ್ಟ ಆಗುತ್ತೆ ನನಗೆ, ಅದು ಕೇಳ್ತಾ ಇರ್ತೀನಿ. ಅದು ಬಿಟ್ಟು FM ಗೋಲ್ಡ್ ಡೆಲ್ಲಿ ಅದರಲ್ಲೂ ಅಷ್ಟೇ, ಅವ್ರದ್ದು ಬಹಳ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಅದು ಬೆಳಿಗ್ಗೆ 10 to 11 ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೇಳ್ತೀನಿ. ಅದು ಬಿಟ್ಟು FM ರೈನ್ಬೋ ಡೆಲ್ಲಿ ಬರುತ್ತೆ, ಅದರಲ್ಲಿ ನೀವು ಇಮೇಲ್ ಕಳಿಸಿ ನಮ್ಮ ಹಾಡುಗಳನ್ನು ಕೇಳ್ಬೋದು. ಸೊ ವಿವಿಧ ಭಾರತಿನಲ್ಲಿ ಯಾವ್ಯಾವ್ದು ಸಿಗದೇ ಇರೋದು, ಬೆಂಗಳೂರು ಆಕಾಶವಾಣಿನಲ್ಲಿ ಯಾವ್ದು ಸಿಗದೇ ಇರೋದು, ಅಲ್ಲಿ ನಾನು ಇಮೇಲ್ ಕಳಿಸ್ಬಿಟ್ಟು ಆ ಹಾಡುಗಳನ್ನು ಕೇಳ್ತೀನಿ. ಸೊ ಹಾಗಾಗಿ ವಿವಿಧ ಭಾರತಿ ಬೆಂಗಳೂರು, FM ರೈನ್ಬೋ ಬೆಂಗಳೂರು ಬಿಟ್ಟು ಕನಿಷ್ಠ ಪಕ್ಷ ನಾನು ಒಂದು 5-6 ಬೇರೆ ಬೇರೆ ಚಾನೆಲ್ ಕೇಳ್ತಾನೆ ಇರ್ತೀನಿ ನಾನು. ಇದರಿಂದ ಏನು ಅಂತ ಹೇಳಿದ್ರೆ, ಜನರಲ್ ನಾಲೆಡ್ಜ್ ಅದು ಯಾವ ತರ ಇರುತ್ತೆ, ಯಾವ ತರ ಪ್ರೆಸೆಂಟೇಷನ್ ಕೊಡ್ತಾರೆ ಅವರು ಬೆಂಗಳೂರಿಗೂ ಮತ್ತೆ ಆರ್ ಜಿಗಳಿಗೂ. ಅಂದ್ರೆ ಅವರು ಬರೇ ಹಿಂದಿನಲ್ಲೇ ಮಾತಾಡ್ತಾರೆ, ಹಿಂದಿನಲ್ಲೇ ಎಲ್ಲವೂ ಪ್ರಸಾರ ಆಗುತ್ತೆ. ಆ ಕಾರ್ಯಕ್ರಮಗಳು ಯಾವ ತರ, ಇದಕ್ಕಿಂತ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ, ಯಾವುದು ಇದನ್ನ ಗಮನಾರ್ಹವಾಗಿರೋದು, ಅದನ್ನ ಕೇಳಬೇಕು ಅನಿಸೋದು, ಅದನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇರ್ತೀನಿ ನಾನು.
0: ತುಂಬಾ ಸಂತೋಷ. ನೀವು ವಿವಿಧ ಭಾರತೀಯ ಬೆಸ್ಟ್ ಲಿಸ್ನರ್, ವಿವಿಧ ಭಾರತೀಯ ಉತ್ತಮ ಕೇಳುಗರಾಗಿ ನಿಮಗೆ ಒಂದಷ್ಟು ಬಹುಮಾನಗಳು ಬಂದಿದೆ, ಒಂದಷ್ಟು ನಮ್ಮ ಕಡೆಯಿಂದ ನಿಮಗೆ ಒಂದು ಗೌರವ ಕೂಡ ಸಿಕ್ಕಿದೆ ಅಂತ ನಾನು ಅನ್ಕೊಂಡೆ.
1: ಹೌದು ಹೌದು.
0: ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ನಿಜವಾಗ್ಲೂ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಇದು 2013 ಆಗಿದ್ದು, ಡೆಲ್ಲಿಗೆ ಹೋಗ್ಬಿಟ್ಟು ಇದಕ್ಕೆ ಬೆಸ್ಟ್ ಲಿಸ್ನರ್ ಅವಾರ್ಡ್ ಅಂತ ಹೇಳ್ಬಿಟ್ಟು ತಗೊಂಡೆ ನಾನು. ಅದಕ್ಕೆ ನಿಮಗೆ ಹೇಗೆ ತೋರಿಸ್ದೋ, ಇವಾಗ ಒಂದು ಒಳ್ಳೆಯ ಟೀ ಶರ್ಟ್ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ರೇಡಿಯೋ ಡೆಲ್ಲಿ ಅವರು. ಅದರಲ್ಲಿ FM ರೈನ್ಬೋ

0: ವಿವಿಧ ಭಾರತಿ AAR ಲೋಗೋ ಎಲ್ಲವೂ ಇದೆ. ಅದು ಅದೊಂದು ಟೀ ಶರ್ಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಒಂದು ಟೀ ಕಪ್ ಕೊಟ್ಟಿದ್ದಾರೆ. ಆ ಟೀ ಕಪ್ ನಲ್ಲಿ ಎಲ್ಲ ಆಕಾಶವಾಣಿ ಲೋಗೋ, ಬಹುಜನ್ ಹಿತಾಯ ಬಹುಜನ್ ಸುಖಾಯ ಅದೆಲ್ಲ ಅದರಲ್ಲೇ ಚಿತ್ರಣಗೊಂಡಿದೆ. ಅದರಲ್ಲೇ ಒಳ್ಳೆ ಟೀ ಕಪ್ ಇವತ್ತಿಗೂ ನಾನು ಅದ್ರ ಮುಂದೆ ಇಟ್ಕೊಂಡಿದ್ದೀನಿ. ಆ ಟೀ ಕಪ್ ನಲ್ಲಿ ಟೀ ತರ ಉಪಯೋಗಿಸಿದೆ, ಅದನ್ನ ಒಂದು ಪೆನ್ ಸ್ಟ್ಯಾಂಡ್ ತರ ಇಟ್ಕೊಂಡಿದ್ದೀನಿ. ದಿನಾಗ್ಲೂ ಅದನ್ನ ನೋಡೇ ನೋಡ್ತೀನಿ. ಅದರಲ್ಲಿ ಎಲ್ಲಾ ತರ ನನ್ನ ಪೆನ್ನು ಪೆನ್ಸಿಲ್ ರಬ್ಬರು ಎಲ್ಲ ಅದ್ರಲ್ಲಿ ಇಟ್ಕೊಳ್ತೀನಿ. ಸೊ ಅದನ್ನ ದಿನಾಗ್ಲೂ ನೋಡ್ಬಿಟ್ಟು ಅದರಿಂದನೇ ನನಗೆ ಬಹಳ ಸ್ಫೂರ್ತಿ ಬರುತ್ತೆ ಆಕಾಶವಾಣಿ ಕೇಳಕ್ಕೆ, ಆಕಾಶವಾಣಿದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ. ಒಂಥರ ಇದು ಒಂದು ಜೀವನದ ಭಾಗ ಆಗಿದೆ ಅಂತ ಹೇಳಕ್ಕೆ ಬಹಳ ಇಷ್ಟ.
1: ಈಗ ತಾವು ಹೇಳಿದ್ರೆ ನಿರಂತರ ರೇಡಿಯೋ ಕೇಳುಗರು ಅಂತ, ಬೇರೆ ಯಾವ್ದನ್ನ ಕೆಲಸ ಮಾಡ್ಕೊಂಡು ರೇಡಿಯೋ ಕೇಳ್ತೀರ ಅಥವಾ ನೀವು ರೇಡಿಯೋನ ಕೇಳ್ತೀರ?
0: ಇಲ್ಲ, ರೇಡಿಯೋ ಕೇಳಿಕೊಂಡು ನಾನು ಬೇರೆ ಕೆಲಸನೂ ಮಾಡ್ತೀನಿ. ಅಂದ್ರೆ ನಾನು ಮೂಲತಃ ನಾನು ಇಂಜಿನಿಯರ್. ಈ ಮೆನ್ ಮೆಟೀರಿಯಲ್ ಮೆಷಿನ್ ಬಹಳ ಆಗೋಯ್ತು ಇದು,
1: ಟ್ರಿಪಲ್
0: ಏನಾದ್ರೂ ಟ್ರಿಪಲ್ ಎಂ ತುಂಬಾನೇ ಆಗೋಯ್ತು ಇದು. ಇದ್ರ ಬಿಟ್ಟು ಏನಾದ್ರು ಒಂದು ಹೊಸ ಕಲಿಯಲ್ಲ ಅಂತ ಹೇಳಿದಾಗ, ಯಾಕೆ ನಾನು ಒಂದು ಸ್ಟಾಕ್ ಟ್ರೇಡಿಂಗ್ ನಲ್ಲಿ ಕಲಿಬಾರ್ದು, ಒಂದು ಹೊಸ ವಿದ್ಯೆ ಹೊಸ ಫೈನಾನ್ಸ್ ಅಲ್ಲಿ ಒಂದು ಯಾವ್ದಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ, ಸ್ಟಾಕ್ ಟ್ರೇಡಿಂಗ್ ಕಲಿತೆ ನಾನು, ಹವ್ಯಾಸವಾಗಿ ಬೆಳೆಸ್ಕೊಂಡೆ ನಾನು, ಹವ್ಯಾಸ ಬೆಳ್ಕೊಂಡೆ. ಅಂಡ್ ನನಗೆ ಗೊತ್ತಿರೋದನ್ನ ನಾನು ಬೇರೆಯವ್ರಿಗೂ ಹೇಳ್ಕೊಟ್ಟೆ, 4-5 ಜನ ಅವ್ರಿಗೆ ಹೇಳ್ಕೊಟ್ಟೆ. ಅವರಿಂದ ಅವರು ಅದರಿಂದ ಕಲ್ತ್ಬಿಟ್ಟು ಅವರು ಅದನ್ನು ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರು. ನನಗೆ ಬಹಳ ಖುಷಿ ಆಗತ್ತೆ, ನಾ ಕಲ್ತಿದ್ದನ್ನು ಬೇರೆಯವ್ರಿಗೆ ಹಂಚಿ ನಾನು ಇದು ಮಾಡಿದ್ನಲ್ಲ ಅಂದ್ಬಿಟ್ಟು ಬಹಳ ಖುಷಿ ಆಗತ್ತೆ ನನಗೆ.
1: ಅಂದ್ರೆ ನೀವು ದಿನ ವೃತ್ತಿ ಪ್ರವೃತ್ತಿ ಎರಡು,
0: ವೃತ್ತಿ ಪ್ರವೃತ್ತಿ ಎರಡು ಒಟ್ಟಿಗೆ ಮಾಡ್ಕೊಳ್ತೀನಿ ನಾನು, ಸಕ್ರಿಯವಾಗಿ ಇರ್ತೀನಿ ನಾನು.
1: ಈಗ ನೇರ ಪ್ರಶ್ನೆ, ದಿಟ್ಟ ಪ್ರಶ್ನೆ ತಮಗೆ, ದಿನ ನಿಮ್ ಕಡೆಯಿಂದ ಬರುವಂತಹ ಮೆಸೇಜ್ ಗಳಿರಬಹುದು, ಒಂದು ರೀತಿ ಘಾಟ್ ಆಗಿರುತ್ತೆ ನಮಗೆ. ಇವಾಗ ನೇರ ನೀವು ನಮ್ಮ ಜೊತೆಗಿದ್ದೀರ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ, ನಿಮ್ಮ ಸಲಹೆ ಸೂಚನೆಗಳ ಬಗ್ಗೆ ನೇರವಾಗಿ ಹೇಳೋದಾದ್ರೆ,
0: ಮ್ಯಾಕ್ಸಿಮಮ್ 4-5 ಇಮೇಲ್ ಕಳಿಸಿರ್ಬೋದು. ಅದು ಏನಾಗುತ್ತೆ ಅಂತ ಹೇಳಿದಾಗ, ಯಾವುದೋ ಒಂದು ಇಮೇಲ್ ಕಳಿಸಿರ್ತೇವೆ, ಅದು ಓದ್ದೇ ಇರ್ಬೋದು. ಅದು ಅದಕ್ಕೆ ಇನ್ನೊಂದು ಆಕ್ಷನ್ ತಗೊಂಡಿದೆ ಅಂತ ಹೇಳಿ ಅದು ತಿರುಗಿ ಪುನರಾವರ್ತನೆ ಆದಾಗ, ಯಾಕೆ ಇದು ಆಕ್ಷನ್ ತಗೊಂಡಿಲ್ಲ, ಯಾಕೆ ಇದು ಆಗ್ತಾ ಇದೆ, ಯಾಕೆ ಅದು ರಿಪೀಟೇಟಿವ್ ಆಗ್ತಾ ಇದೆ ಅಂತ
1: ಹೇಳ್ಬಿಟ್ಟು,
0: ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಇನ್ನೊಂದು ಇಮೇಲ್ ಕಳಿಸಿರ್ಬೋದು. ಆದ್ರೆ ಖಂಡಿತ ಅದು ಖಾರವಾಗಿರೋದು ಅಂತೆಲ್ಲ ನನ್ನ ಪ್ರಾರ್ಥನೆ ಅಷ್ಟೇ ಆಗಿರುತ್ತೆ ಹೊರತು ಇನ್ನೇನು ಆಗಿರೋದಿಲ್ಲ.
1: ಇರ್ಲಿ, ತುಂಬಾ ಸಂತೋಷ. ಯಾಕಂದ್ರೆ ಈಗ ಒಂದು ವಾಹಿನಿ ಅಂದ್ಮೇಲೆ ನಾವು ಮೊದಲೇ ಮಾತಾಡಿದ ಹಾಗೆ ಒಂದು ಸಲಹೆ ಸೂಚನೆ ಏನೋ ದೂರು ದುಮ್ಮಾನ ಎಲ್ಲಾನು ಇರಬೇಕು.
0: ಖಂಡಿತ.
1: ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ವ್ಯಕ್ತಪಡಿಸ್ತೀರ, ತಪ್ಪಂತೆ ಏನೋ ನಾನೇನು ಹೇಳ್ತಿಲ್ಲ. ಮುಂದೆ ಯಾವ ತರ ನಮ್ಮ ಒಂದು ಕಾರ್ಯಕ್ರಮಗಳ ರೂಪರೇಷದಲ್ಲಿ ನಿಮ್ಮ ಸಲಹೆ ಸೂಚನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರ?
0: ಒಂದು ನಾನು ಸಜೆಷನ್ ಕೊಡ್ತೀನಿ, ಇದು ನಿಮಗೆ ಬಿಟ್ಟಿದ್ದು ಹೇಗೆ ಅಂತ. ನನಗನ್ಸುತ್ತೆ ವಿವಿಧ ಭಾರತಿ ಇನ್ನೂ ಮೋರ್ ವೈಬ್ರೆಂಟ್ ಆಗ್ಬೋದು ಅನ್ಸುತ್ತೆ, ಇನ್ನೂ ಹೊಸ ಹೊಸ ರೀತಿಯ ಕಾರ್ಯಕ್ರಮಗಳು ಬರಬಹುದು ಅನ್ಸುತ್ತೆ. ಕ್ವಿಜ್ ಮಾಡ್ತಾ ಇದ್ದೀರಾ ನೀವು, ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾಕೆ ಇನ್ನೊಂದು ಮಾಡ್ಬೋದು ಅಂದ್ರೆ, ಆನ್ ಇಯರ್ ಕ್ವಿಜ್ ಯಾಕಬಹುದು ಮಾಡಬಾರ್ದು? ಆನ್ ಇಯರ್ ಕ್ವಿಜ್ ಅಂದ್ರೆ ಯಾವ್ದಾದ್ರು ಒಂದು ನೀವು ಟಾಪಿಕ್ ತಗೊಂಡಾಗ, ಒಂದು ಇದು ತಗೊಂಡಾದಾಗ ಜನರಲ್ ನಾಲೆಜ್ಗೆ ಒಬ್ಬರಿಗೆ ಕರೆ ಮಾಡಿಬಿಟ್ಟು ಅವರಿಗೆ ಕೇಳ್ಬೋದು, ಅಥವಾ ನಾವು ಕರೆ ಮಾಡಿ ಉತ್ತರ ಕೊಡುವಂಥದ್ದು ಅದೊಂದು ನೀವು ಮಾಡ್ಬೋದು. ಈ ಇನ್ನೊಂದರಲ್ಲಿ ಹಿಂದಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಹಿಂದಿ ಮೆಲೋಡಿಸ್ನಲ್ಲಿ ಈಗ ಒಂದೇ ಒಂದು ಸಿನಿಮಾದ ಅಂದ್ರೆ ಈಗ 45 ನಿಮಿಷದಲ್ಲಿ ಯಾವ್ದಾದ್ರು ಎರಡು ಸಿನಿಮಾದ ಗೀತೆಗಳನ್ನು ತಗೊಂಡ್ಬಿಟ್ಟು, ಯಾಕಂತ ಹೇಳಿದ್ರೆ ಬಾಂಬೆ ವಿದ್ ಬರ್ತಲ್ಲಿ ಏಕೆ ಫಿಲ್ಮ್ ಓನ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು.
1: ಹೌದು,
0: ಆ ಕಾರ್ಯಕ್ರಮದ ತರ ಮೊದಲ 22 ನಿಮಿಷ ಒಂದು ಸಿನಿಮಾದು, ಇನ್ನೇ 20 ನಿಮಿಷದ ಆದರ್ಶ. ಈಗ ನಿಮ್ಗೆ ಕನ್ನಡದಲ್ಲಿದೆ ಅದು, ಕನ್ನಡ ಕಾರ್ಯಕ್ರಮಗಳಲ್ಲಿ ಅದು ಆ ಕಾರ್ಯಕ್ರಮಗಳಿದೆ. ಅದೇ ರೀತಿ ಹಿಂದಿ ಮೆಲಡಿಸ್ನಲ್ಲೂ ನೀವು ಮಾಡ್ಬೋದು. ಆವಾಗ ಒಂದೇ ಸಿನಿಮಾದ ಎಲ್ಲ ಗೀತೆಗಳು ನಮ್ಗೆ ಕೇಳಿದಾಗ ಹಿಂದಿ ಮ್ಯೂಸಿಕ್ ಲವರ್ಸ್ಗೆ ಅದು ಬಹಳ ಖುಷಿ ಆಗುತ್ತೆ. ಆ ಥರದ್ದು ಮಾಡ್ಬೋದು, ಆ ಥರ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು.
1: ನೋಡೋಣ, ಇದು ನಮ್ಮ ಪ್ರೋಗ್ರಾಮ್ ಟೈಟ್ಲು ಹಿಂದಿ ಮೆಲೋಡಿಸ್ ಅಂತ. ಈಗ ಒಂದು ಸಿನಿಮಾದಲ್ಲಿ ಒಂದು ಮೆಲೋಡಿ ಆಗಿರಬಹುದು, ಇನ್ನೊಂದು ವೆಸ್ಟರ್ನ್ ಅಲ್ಲಿ ಇರಬಹುದು, ಬೇರೆ ಬೇರೆ ತರದಲ್ಲಿ ಇರುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಹಿಂದಿ ಮೆಲೋಡಿಸ್ ಅಂತ ಹೇಳಿ ಪ್ರಸಾರ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡೋಣ.
0: ಸಜೆಷನ್ಸ್ ನಾನು ಕೊಟ್ಟಿದ್ದೀನಿ.
1: ಕೇಳುಗ್ರೆ, ಇದು ಇವತ್ತಿನ ಸ್ಪಂದನ. ಇಷ್ಟೊತ್ತು ನಮ್ಮ ಜೊತೆಗಿದ್ದು ರಾಜಾಜನಗರದ NR ಪ್ರಸಾದ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಸ್ಕಾರ ನಮ್ಮ ವಿವಿಧ ಭಾರತಿ ಕಡೆಯಿಂದ NR ಪ್ರಸಾದ್ ಅವರೇ.
0: ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣಪ್ಪ ಅವರೇ, ರಿಯಲಿ ಐ ಎಂಜಾಯ್ ಟಾಕಿಂಗ್ ಟು ಯು ಫಾರ್ ದಿಸ್ 12-14 ಮಿನಿಟ್ಸ್. ರಿಯಲಿ ಇಟ್ ವಾಸ್ ಅ ಗ್ರೇಟ್ ಸೆಷನ್, ರಿಯಲಿ ಐ ಎಂಜಾಯ್ಡ್. ಥ್ಯಾಂಕ್ ಆಲ್ ದ ಲಿಸ್ನರ್ಸ್ ಆಲ್ಸೋ ಹೂ ಕಂಟಿನ್ಯೂಸ್ಲಿ ಸಪೋರ್ಟಿಂಗ್ ಮೀ ವೆನ್ ಎವರ್ ಐ ಸ್ಪೀಕ್. ನಾನು ಯಾವಾಗ ಮಾತಾಡಿದಾಗಲೂ ತಕ್ಷಣ ನನಗೊಂದು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇದರಲ್ಲಿ ಕೊಡ್ತಾರೆ. ಎಲ್ಲ ನನ್ನ ಶ್ರೋತೃ ಮಿತ್ರರಿಗೂ ಹೃದಯದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
1: ತುಂಬ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಥ್ಯಾಂಕ್ ಯು ವೆರಿ ಮಚ್, ಪ್ಲೆಷರ್ ಟಾಕಿಂಗ್ ಟು ಯು ಮಿಸ್ಟರ್ ಕೃಷ್ಣಪ್ಪ.
2: ಸ್ಪಂದನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಕೃಷ್ಣಪ್ಪ ಕೆವಿ, ಭಾಗವಹಿಸಿದವರು NR ಪ್ರಸಾದ್, ರಾಜಾಜಿನಗರ. ಇನ್ನೀಗ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವಿಧಾನಮಂಡಲದ ವಿಶೇಷ ಅಧಿವೇಶನ, ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ, ಮೇಲ್ಮನೆಯಲ್ಲಿ ವಂದೇ ಮಾತರಂ ಗದ್ದಲ, ಎರಡು ಚರಣಗಳಿಗಷ್ಟೇ ಸೀಮಿತಗೊಳಿಸಿದ ಸರ್ಕಾರ, ಪ್ರತಿಪಕ್ಷಗಳಿಂದ ಆಕ್ಷೇಪ, ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0, ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕು, ಅನುಮಾನಾಸ್ಪದ ಔಷಧಿಗಳ ಬಗ್ಗೆ ದೂರು ನೀಡುವಂತೆ ಆರೋಗ್ಯ ಇಲಾಖೆ ಮನವಿ, ರಾಜ್ಯದಲ್ಲಿ ನಗರ ನಕ್ಸಲೀಯರಿಗೆ ವಿದೇಶದಿಂದ ಹಣ, ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಕುರಿತಂತೆ ಚರ್ಚಿಸಲು ನಡೆಯುತ್ತಿರುವ ವಿಶೇಷ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿಂದು ನವಲಗುಂದದ ಮಾಜಿ ಶಾಸಕ ಡಾಕ್ಟರ್ ಆರ್ಬಿ ಸಿರಿಯಣ್ಣನವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಮಂಡಿಸಿದ ಸಂತಾಪ ಸೂಚನೆ ನಿರ್ಣಯದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದರು. ಮೃತರ ಗೌರವಾರ್ಥ ಸದನದಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು. ಸಂತಾಪ ಸೂಚನೆಯ ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಸ್ತೂರಿ ರಂಗನ್ ವರದಿಯ ಮೇಲೆ ನಿಲುವಳಿ ಸೂಚನೆಗೆ ಅವಕಾಶ ನೀಡಬೇಕು ಎಂದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಇದೇ ವಿಷಯದ ಮೇಲೆ ಚರ್ಚೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗಿದೆ, ಹೀಗಾಗಿ ನಿಲುವಳಿ ಸೂಚನೆ ತರಲು ಅವಕಾಶವಿಲ್ಲ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯಪ್ರವೇಶಿಸಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟ ಹಾಗೂ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿಯ ಕುರಿತು ವಿಶೇಷವಾಗಿ ಚರ್ಚಿಸಲು ಈ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಈ ವಿಚಾರದಲ್ಲಿ ರಾಜಕಾರಣ ಮಾಡದೆ ಸದನದಲ್ಲಿ ಚರ್ಚೆ ನಡೆಸಿ ಒಮ್ಮತದ ನಿರ್ಣಯಕ್ಕೆ ಬರಬೇಕು ಎಂದು ತಿಳಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಪೂರ್ಣ ಪ್ರಮಾಣದ ವಂದೇ ಮಾತರಂ ಗೀತೆ ಹಾಡದ ಆಡಳಿತ ಪಕ್ಷದ ಧೋರಣೆಯನ್ನು ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಅಧಿವೇಶನ ಆರಂಭವಾದ ಕೂಡಲೇ ವಂದೇ ಮಾತರಂ ಗೀತೆಯ ಎರಡು ಚರಣಗಳಷ್ಟೇ ಆಡಿದ ಕಾಂಗ್ರೆಸ್ ಸದಸ್ಯರು ಬಳಿಕ ಸಂವಿಧಾನ ಪ್ರತಿಜ್ಞಾವಿಧಿ ಓದಲು ಆರಂಭಿಸಿದರು. ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪೂರ್ಣವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಿ ಸಂವಿಧಾನದ ಪೀಠಕ್ಕೆ ಓದಿದರು. ಬಳಿಕ ಪ್ರತಿಪಕ್ಷಗಳ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಹಾಗೂ ಕಸ್ತೂರಿ ರಂಗನ್ ವರದಿ ಚರ್ಚೆಗೆ ವಿಶೇಷ ಅಧಿವೇಶನವನ್ನು ಕರೆದಿರುವ ಟಿಪ್ಪಣಿಯನ್ನು ಓದಿದರು. ಬಳಿಕ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯ ಸರ್ಕಾರಗಳು ತಿರಸ್ಕರಿಸಿಕೊಂಡು ಬಂದರೂ ಕೇಂದ್ರ ಸರ್ಕಾರ ಅಧಿಸೂಚನೆಗಳನ್ನು ಹೊರಡಿಸುತ್ತಿರುವುದರಿಂದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದು ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ಪರಿಸರವನ್ನು ಉಳಿಸುವ ಮೂಲಕ ಪಶ್ಚಿಮಘಟ್ಟಗಳಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿರುವ ಜನರು ಹಾಗೂ ಭವಿಷ್ಯದ ಪೀಳಿಗೆಗಳ ಹಿತರಕ್ಷಣೆಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಪರಿಸರ ಉಳಿದರೆ ಮಾತ್ರ ಅಲ್ಲಿನ ಜನರ ಬದುಕು ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಹಾಗೂ ನೂತನ ಉತ್ಪನ್ನ ಕ್ಯೂಶೀಲ್ಡ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ಡ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿಗಳು ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದ್ದು, ಎಫ್ಡಿಎ ಅಧಿಕಾರಿಗಳು ನಕಲಿ ಔಷಧ ಪೂರೈಕೆಯಾಗಿರುವ ಆಸ್ಪತ್ರೆ, ಫಾರ್ಮಸಿ ಹಾಗೂ ಮೆಡಿಕಲ್ ಶಾಪ್ಗಳ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಈಗಾಗಲೇ 8 ಔಷಧ ಸಂಸ್ಥೆಗಳ ಪರವಾನಿಗೆಗಳನ್ನು ಆರೋಗ್ಯ ಇಲಾಖೆ ಅಮಾನತುಗೊಳಿಸಿದೆ. ಇದೇ ವೇಳೆ ಅನುಮಾನಾಸ್ಪದ ಲೇಬಲ್ಗಳು ಮತ್ತು ಸ್ಕ್ಯಾನ್ ಆಗದ ಕ್ಯೂಆರ್ ಕೋಡ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಔಷಧಿಗಳನ್ನು ಖರೀದಿಸುವಾಗ ಅನುಮಾನಾಸ್ಪದ ಬದಲಾವಣೆ ಕಂಡುಬಂದರೆ ತಕ್ಷಣವೇ ಔಷಧ ಜಾರಿ ಅಧಿಕಾರಿಗಳಿಗೆ ತಿಳಿಸಲು ಆರೋಗ್ಯ ಇಲಾಖೆ ಗ್ರಾಹಕರಿಗೆ ಸೂಚಿಸಿದೆ. ರಾಜ್ಯವು ನಗರ ನಕ್ಸಲರಿಗೆ ಅಚ್ಚುಮೆಚ್ಚಿನ ತಾಣವಾಗುತ್ತಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದಲ್ಲಿ ಎಡಪಂಥೀಯ ಉಗ್ರವಾದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ವಿದೇಶಿ ಸಂಸ್ಥೆಗಳು ಹಣಕಾಸಿನ ನೆರವು ನೀಡುತ್ತಿವೆ ಎಂದು ದೂರಿದ್ದಾರೆ. ವಿದೇಶಿ ಶಕ್ತಿಗಳು ಎಡಪಂಥೀಯ ಉಗ್ರವಾದವನ್ನು ಪಸರಿಸಲು ಬೆಂಗಳೂರನ್ನು ನೆಲವನ್ನಾಗಿ ಬಳಸಿಕೊಳ್ಳುತ್ತಿವೆ. ಅಮೆರಿಕದ ಸಂಘಟನೆಯೊಂದು ಬೆಂಗಳೂರಿನ 2 ಶೆಲ್ ಕಂಪನಿಗಳಿಗೆ 92 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಿದೆ ಎಂದು ಆರೋಪಿಸಿದ್ದಾರೆ. ಜಾರಿ ನಿರ್ದೇಶನಾಲಯದ ತನಿಖೆಯ ವೇಳೆ ಈ ವಿಷಯ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ವಿದೇಶದಿಂದ ಕೋಟ್ಯಂತರ ರೂಪಾಯಿ ಹಣ ಹರಿದು ಬರುತ್ತಿದ್ದರೂ ಗೃಹ ಇಲಾಖೆಗೆ ಇದರ ಬಗ್ಗೆ ಅರಿವಿಲ್ಲವೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಮಾರ್ಚ್ 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಇಂದು ರೈತಪರ ಸಂಘಟನೆಗಳು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ದು, ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂಜಾನೆಯಿಂದಲೇ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಬಸ್, ಆಟೋ, ಟ್ಯಾಕ್ಸಿ ಸೇರಿದಂತೆ ಬಹುತೇಕ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ವೇಳೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ಕ್ರಿಸ್ಟಿ ಕೊವೆಂಟ್ರಿ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಡಾ ಕೆ ಗೋವಿಂದರಾಜ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಜ್ಯದ ಕ್ರೀಡಾಭಿವೃದ್ಧಿಗೆ ಕೆಒಎ ಕೈಗೊಂಡಿರುವ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಜೊತೆಗೆ ಕ್ರೀಡಾಭಿವೃದ್ಧಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದ ಬಗ್ಗೆ ತಿಳಿಸಿದ್ದಾರೆ. ಕ್ರೀಡಾ ಚಟುವಟಿಕೆಗಳ ಸಂಬಂಧ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಭೇಟಿ ನೀಡುವಂತೆ ಐಒಸಿ ಅಧ್ಯಕ್ಷ ಕ್ರಿಸ್ಟಿ ಕೊವೆಂಟ್ರಿ ಅವರನ್ನು ಆಹ್ವಾನಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿದ್ದ ಚಾರಣ ಪ್ರವಾಸಕ್ಕೆ ಈ ವಾರ ಸರ್ಕಾರದಿಂದ ಅನುಮತಿ ದೊರಕುವ ಸಾಧ್ಯತೆ ಇದೆ. ಚಾರಣಿಗರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ 92 ಮಾರ್ಗದರ್ಶಿಗಳ ನೇಮಕ ಮಾಡಲಾಗಿದೆ. ಈಗಾಗಲೇ ಕುಶಾಲನಗರದಲ್ಲಿ ಚಾರಣ ಮಾರ್ಗದರ್ಶಿಗಳಿಗೆ ತರಬೇತಿ ನೀಡಲಾಗಿದೆ. ಕೊಡಗಿನ ತಡಿಯಂಡಮೋಳ್ ಶಿಖರದ ಚಾರಣವನ್ನು ಏಪ್ರಿಲ್ ತಿಂಗಳಿನಲ್ಲಿ ಕೇರಳದ ಯುವತಿಯೋರ್ವಳು ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿತ್ತು. 5 ತಿಂಗಳ ಬಳಿಕ ಮಾರ್ಗದರ್ಶಿಗಳ ನೆರವು ಪಡೆದು ಚಾರಣಿಗರು ಕೊಡಗಿನ ಬೆಟ್ಟಗಳಿಗೆ ಚಾರಣ ತೆರಳಲು ಅನುಕೂಲವಾಗುವಂತೆ ಚಾರಣ ಮಾರ್ಗವನ್ನು ತೆರೆಯಲಾಗುತ್ತಿದೆ ಎಂದು ಅರಣ್ಯಾಧಿಕಾರಿ ಅಭಿಷೇಕ್ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ವಿಶೇಷ ಅಧಿವೇಶನ. ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ. ಮೇಲ್ಮನೆಯಲ್ಲಿ ವಂದೇ ಮಾತರಂ ಗದ್ದಲ. 2 ಚರಣಗಳಿಗಷ್ಟೇ ಸೀಮಿತಗೊಳಿಸಿದ ಸರ್ಕಾರ. ಪ್ರತಿಪಕ್ಷಗಳಿಂದ ಆಕ್ಷೇಪ. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0. ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕು. ಅನುಮಾನಾಸ್ಪದ ಔಷಧಿಗಳ ಬಗ್ಗೆ ದೂರು ನೀಡುವಂತೆ ಆರೋಗ್ಯ ಇಲಾಖೆ ಮನವಿ. ರಾಜ್ಯದಲ್ಲಿ ನಗರ ನಕ್ಸಲೀಯರಿಗೆ ವಿದೇಶದಿಂದ ಹಣ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ವಿವಿಧ ಭಾರತಿ ಟ್ಯೂನ್ ಮಾಡಿದ್ದೀರಾ. 2:51:55 ಸಮಯ ಆಗಿದೆ. ಸಾಕಷ್ಟು ಜನರ ಸಂದೇಶಗಳು ಕೂಡ ಬಂದಿದೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇನ್ನೀಗ ಸ್ಪಂದನ ಕಾರ್ಯಕ್ರಮ ಮುಗಿದಿದೆ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಪೂರ್ಣಚಂದ್ರ ಚಿತ್ರದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಹಾಡು ಈಗ ಬಂತು.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

1987ರಲ್ಲಿ ಬಂದ ಸಿನಿಮಾ ಪೂರ್ಣಚಂದ್ರ ಚಿತ್ರದ ಹಾಡುಗಳನ್ನು ಕೇಳಿದ್ದು ಅಂಬರೀಶ್, ಅಂಬಿಕಾ, ಶಿವರಾಮ್, ರೇಖಾ ದಾಸ್, ದಿನೇಶ್, ರಮೇಶ್, ಭಟ್, ಲೋಕನಾಥ್ ಸೇರಿದ ಹಾಗೆ ಬಹಳಷ್ಟು ಜನರ ತಾರಾಗಣ ಇತ್ತು. ಬಿ ಎಚ್ ರಾಜಣ್ಣ ಅವರ ನಿರ್ಮಾಣ, ಸಿ ವಿ ರಾಜೇಂದ್ರ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಕೇಳಿದ್ರಿ ನೀವು ಹಾಡುಗಳನ್ನು. ಹಾಡುಗಳಿಗೆ ದನಿಯಾಗಿದ್ದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದರು ಜಿ ಕೆ ವೆಂಕಟೇಶ್. ಗೀತ ರಚನೆ ಚಿ ಉದಯಶಂಕರ್ ಅವರದಾಗಿತ್ತು. ಚಿತ್ರತಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಸಾಕಷ್ಟು ಜನರ ಸಂದೇಶಗಳು ಕೂಡ ಬಂದಿದೆ. ಪೂರ್ಣಚಂದ್ರ ಸಿನಿಮಾದ ಹಾಡು ಕೇಳ್ತಾ ಇರೋದು ಇದೇ ಮೊದಲನೇ ಸಲ, ಮೊದಲನೇ ಹಾಗೆ ಎರಡನೇ ಹಾಡು. ಮೊದಲನೇ ಸಲ ಕೇಳಿದ ತಕ್ಷಣ ಮನಸ್ಸೂರೆಗೊಂಡಿತು. ಕನ್ನಡ ವಿವಿಧ ಭಾರತಿಯಿಂದ ಪ್ರಸಾರ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಸಹ ನಮಗೆ ಪೂರ್ಣಚಂದ್ರ ಇದ್ದ ಹಾಗೆ. ಈ ಪ್ರೋಗ್ರಾಮ್ ಮುಗಿದ ಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಮತ್ತೆ ಕೇಳ್ತೇನೆ ಅಂತ ಹೇಳಿದರೆ ಮತ್ತೊಬ್ಬರು ಹೇಳ್ತಾ ಇದ್ರೆ ಈ ಸಿನಿಮಾ ನೋಡಿರಲಿಲ್ಲ, ನೋಡಬೇಕು ಅಂತ. ಬಂಗಾರದಂತಹ ಪತಿ ಇರುವಾಗ ಬೇರೆ ಬಂಗಾರ ಬೇಕೆ, ಎಂತಹ ಬಂಗಾರದಂತಹ ಹಾಡು ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಾ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ, ಅನುಷಾ ಬೆಂಗಳೂರಿನಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ. ಮತ್ತು ಹೇಳ್ತಾ ಇದ್ರೆ ಇವತ್ತಿನ ಸ್ಪಂದನ ಕಾರ್ಯಕ್ರಮದಲ್ಲಿ ಎನ್ ಆರ್ ಪ್ರಸಾದ್ ಅವರು ಮಾತಾಡಿದ್ದು ಖುಷಿಯಾಯಿತು. ನಾವು ಕೂಡ ಇದೇ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ, ಎನ್ ಆರ್ ಪ್ರಸಾದ್ ಅವರ ದೂರವಾಣಿ ಸಂಖ್ಯೆ ಕೊಡಿ ಅಂತ ಕೇಳಿದ್ದೀರಿ. ಇನ್ನು ಬೆಂಗಳೂರಿನವರಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದೀರಾ, ದೂರದ ಕೇಳುಗರಿಗೆ ಕರೆ ಮಾಡಿ ಮಾತಾಡಿಸಿ. ಸಾಕಷ್ಟು ಸಲ ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟಾಗಿದೆ. ಬೆಂಗಳೂರಿನವ್ರು ಅಂತ ಏನೂ ಇಲ್ಲ, ಬೆಂಗಳೂರಿನವರು, ಹೊರಗಡೆಯವರು, ಎಲ್ಲರಿಗೂ ಕೂಡ ಬೇಕಾದಷ್ಟು ಅವಕಾಶಗಳನ್ನು ಖಂಡಿತ ನಾವು ಕೊಟ್ಟಿದ್ದೇವೆ. ಅನಂತಕುಮಾರ್ ಅರಸ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಮಂಗಳ ಮೈಸೂರಿನಿಂದ ಹೇಳ್ತಾ ಇದ್ರೆ, ನನ್ನ ಸಹ ಕೇಳುಗರಾದ ಎನ್ ಆರ್ ಪ್ರಸಾದ್ ಅವರಿಗೆ ಅಭಿನಂದನೆಗಳು. ವಿವಿಧ ಭಾರತಿ ಮತ್ತು ಕನ್ನಡ ಕಾಮನ ಬಿಲ್ಲು ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅವರ ಉತ್ಸಾಹ, ಅವರ ಅಗಾಧ ಜ್ಞಾನ ನನಗೆ ಅಚ್ಚರಿಯನ್ನು ಮೂಡಿಸುತ್ತೆ ಅಂತ ಹೇಳಿದ್ದಾರೆ. ನಾನು ಕೂಡ ನನ್ನ ಹೈಸ್ಕೂಲ್ ಡೇಸಿಂದ, ಅಂದರೆ 73ರಿಂದ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೀನಿ ಅಂತ ಮಂಗಳವರು ಮೈಸೂರಿನಿಂದ ಹೇಳ್ತಾರೆ. ಮತ್ತೊಬ್ಬರು ಪ್ರಕಾಶ್ ಅವರು ಹೇಳಿದರೆ ಕನ್ನಡದಲ್ಲೇ ಮಾತಾಡಬಹುದಲ್ವಾ ಅಂತ ಹೇಳಿ. ಇನ್ನು ಒಬ್ಬರು ಹೇಳಿದ್ದಾರೆ, ಯಾರು ಗೊತ್ತಾ, ನಮಸ್ತೆ, ನಾನು ಮಹಾಂತೇಶ್ ಹುಬ್ಬಳ್ಳಿಯಿಂದ. ನಮ್ಮ ಧಾರವಾಡ ವಿವಿಧ ಭಾರತಿಯಲ್ಲೂ ಕೂಡ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ನಮಗೆ ಮನರಂಜನೆ ಇಲ್ಲ ಅಂತ ಹೇಳಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಕೇಳಿ ಖುಷಿ ಆಯಿತು, ಅವ್ರ ಮಾತು ಕೇಳೋದೇ ಒಂದು ಚಂದ ಅಂತ ಹೇಳಿ ಚಿಕ್ಕಪ್ಪ ಶಾರದ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ಬಹಳಷ್ಟು ಜನರ ಪ್ರತಿಕ್ರಿಯೆಗಳು ಬಂದಿದೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಕೆಲವೊಂದು ಸಿನಿಮಾಗಳನ್ನು ನೋಡಿರ್ತೇವೆ ಆದರೆ ನೆನಪಿರೋದಿಲ್ಲ, ಈಗ ಹಾಡುಗಳನ್ನು ಕೇಳಿದ ಮೇಲೆ ಮೆಲುಕು ಹಾಕುವ ಹಾಗೆ ಆಯಿತು ಅಂಥೇಳಿ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ವಿವಿಧ ಭಾರತಿಯನ್ನು ನೀವು ಕೇಳ್ತಾಯಿರಿ, ನಿಮ್ಮ ಮನಸ್ಸಿನ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇರಿ. ನಮ್ಮ ಸಂಖ್ಯೆಗಳು ಗೊತ್ತಿದೆ, ಹಾಗೇ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳಿಗೆ ನಮ್ಮ ಮುಕ್ತವಾದ ಒಂದು ಏನು ಸ್ವಾಗತ ಖಂಡಿತ ಇದ್ದೇ ಇರುತ್ತೆ.

0: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಸಮಯ ಆಗಿದೆ 3 ಗಂಟೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ

ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಕೇಳೋಣ. ಅದಾದ ನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದು ನಿಮ್ಮ ವಾಣಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ನಮಸ್ತೆ. ಸೂಪರ್ ಸೋಮವಾರ ಸಂಜೆ 4:01:20 ಸಮಯ ಆಗಿದೆ. 102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿದ್ರಾ. ಇನ್ನೀಗ ಕಾರ್ಯಕ್ರಮ ಕೇಳಿ ಪರಿಮಳ. ಪರಿಮಳ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಕೂಡ ಸಿನಿಮಾ ಗುಂಗು, ಸಿನಿಮಾ ಸುತ್ತಮುತ್ತ ನಮ್ಮ ಚಿತ್ತ. ಬನ್ನಿ, ಈ ದಿನ ಕೂಡ ಸಿನಿಮಾ ಬಗ್ಗೆನೇ ಮಾತು, ಸಿನಿಮಾದ ಹಾಡುಗಳು, ಸಿನಿಮಾ ಹುಟ್ಟುವ ಬಗೆ, ಎಂಥೆಂಥ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಸವಲತ್ತುಗಳು ಬೇಕು, ಅದು ಆ್ಯಕ್ಷನ್ ಮೂವಿ ಇರಬಹುದು, ಹೊಡೆದಾಟ, ರೊಮ್ಯಾನ್ಸು, ಬೇರೆ ಬೇರೆ ರೀತಿಯ ಸಿನಿಮಾಗಳು, ಅಂದರೆ ಒಂದು ಜಲಪಾತದ ಹತ್ತಿರ ಹೋಗಿ ಸಿನಿಮಾ ಮಾಡುವಂಥದ್ದು, ಗುಹೆಗಳು, ವಿಮಾನ ನಿಲ್ದಾಣ, ಆಸ್ಪತ್ರೆ, ಚರ್ಚು, ಮಸೀದಿ, ದೇವಸ್ಥಾನ, ರೈಲ್ವೆ ಸ್ಟೇಷನ್, ದೊಡ್ಡ ದೊಡ್ಡ ಬಂಗ್ಲೆಗಳು, ಸ್ಮಾರಕಗಳು, ಹಳ್ಳಿ ಸೆಟಪ್ ಬೇಕಾ, ವಿಲೇಜ್, ಫಾರಿನ್ ಸೆಟಪ್, ಹೀಗೆ ಎಂಥದ್ದೇ ನೀವು ಸಿನಿಮಾಕ್ಕೆ ಬೇಕಾದಂಥ ಎಲ್ಲ ಪ್ರಾಪರ್ಟಿಯನ್ನು ಒಂದೇ ಕಡೆಯಲ್ಲಿ ಒದಗಿಸಿಕೊಡುವಂಥ ಒಂದು ವಿಶೇಷವಾದ ಪ್ರದೇಶ ಅದು. ನಮ್ಮ ದೇಶದ ಹೈದರಾಬಾದ್ನಲ್ಲಿರುವಂಥ ಒಂದು ಸಿನಿಮಾ ನಿರ್ಮಾಣ ನಗರ. ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ, ಚಂದದ ಹಾಡುಗಳ ಈ ಜರ್ನಿ ಪರಿಮಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇನೆ ಚಂದು, ಬಾನುಲಿ, ಬಂಧು.

ಪರಿಮಳ ಕಾರ್ಯಕ್ರಮ ಆರಂಭ ಆಗಿದೆ. ವಂಶಿ ಚಿತ್ರದಾಗೀತೆ ಕೇಳಿದ್ರಿ. ಉದಿತ್ ನಾರಾಯಣ್ ಮಾಲ್ತಿಯವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿತ್ತು. ಹೌದು, ಸಿನಿಮಾ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಆಕರ್ಷಕ ಸೆಟ್ಗಳು, ಒಂದು ಅದ್ಭುತವಾದ ಪ್ರಪಂಚವೇ ಇದೆ ಹೈದರಾಬಾದ್ನಲ್ಲಿ. ಒಂದು ಸಿನಿಮಾ ನಿರ್ಮಾಣ ನಗರ ಇದೆ ಅಂತ ಹೇಳಿದ್ವಲ್ಲ, ನಮ್ಮ ಕೇಳುಗರು ಗೆಸ್ ಮಾಡಿದ್ದಾರೆ. ನಮ್ಮ ಭಾರತೀಯ ಸಿನಿಮಾ ರಂಗದ ಚರಿತ್ರೆಯನ್ನು ನಾವು ಬಹಳಷ್ಟು ಸಲ ನಿಮಗೆ ಹೇಳಿದ್ದೇವೆ. ಅಂದರೆ ಕನ್ನಡ ಅಥವಾ ದಕ್ಷಿಣ ಭಾರತದ ಚಿತ್ರರಂಗದ ಸ್ಥಿತಿಗತಿ ಹೇಗಿತ್ತು ಅಂತನೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಾಗ ಹೇಳಿದ್ದೇವೆ. ಆವಾಗೆಲ್ಲ ಅಂದರೆ ಸುಮಾರು ಒಂದು 50 ವರ್ಷಗಳ ಹಿಂದೆ ಸಿನಿಮಾ ನಿರ್ಮಾಣ ಮಾಡೋದು ತುಂಬಾ ಕಷ್ಟ ಇತ್ತು. ಯಾಕಂದರೆ ಈಗಿನ ಹಾಗೆ ಅದ್ಭುತವಾದ ಸಿನಿಮಾ ನಿರ್ಮಾಣ ನಗರಗಳು ಇರಲಿಲ್ಲ. ಇಂಥ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅನ್ನುವ ದೃಷ್ಟಿಯಿಂದನೇ ತಲೆಯೆತ್ತಿ ನಿಂತಿರುವಂಥದ್ದು. ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಸಿನಿಮಾ, ಮತ್ತು ಅದು ದಕ್ಷಿಣ ಭಾರತ ಇರಲಿ ಉತ್ತರ ಭಾರತದ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ಸೂಕ್ತವಾದಂಥ ಸ್ಥಳ ಅಂತ ಹೇಳಿದ್ರೆ ಹೈದರಾಬಾದಿನ ಸಿನಿಮಾ ನಗರ. ಇದು ಸರಿಸುಮಾರು 2,000 ರಿಂದ 2,500 ಎಕರೆಯಷ್ಟು ವಿಸ್ತೀರ್ಣವಾಗಿದೆ. ಇದೊಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಮಾತ್ರ ಅಲ್ಲ, ಜನಪ್ರಿಯ ಪ್ರವಾಸಿ ಮನರಂಜನೆಯ ತಾಣ ಅಂತ ಕೂಡ ಹೆಸರಾಗಿದೆ ಈ ಊರು. ಇದನ್ನು 1991 ಶುರು ಮಾಡಿದ್ದು. ಇದರ ಒಂದು ಡಯ ಸುತ್ತಳತೆ ಏನಿದೆ, 2,000-2,500 ಎಕರೆ ಪ್ರದೇಶದಲ್ಲಿರುವಂಥ ಈ ಒಂದು ಸಿನಿಮಾ ನಿರ್ಮಾಣ ನಗರ 25 ಕಿಲೋಮೀಟರ್ ಇರುವಂಥ ಒಂದು ಪ್ರದೇಶ ಅಂತಲೇ ಹೇಳಬಹುದು. ಇಲ್ಲಿ ಎಲ್ಲ ರೀತಿಯ ಒಂದೇ ಈ ಒಂದು ನಗರದಲ್ಲಿ ಒಂದು ಸಲಕ್ಕೆ 20 ಅಂತಾರಾಷ್ಟ್ರೀಯ ಸಿನಿಮಾಗಳನ್ನು, ಹಾಗೆ 40 ಭಾರತೀಯ ಸಿನಿಮಾಗಳನ್ನು ನಿರ್ಮಾಣ ಮಾಡಬಹುದು. ನಮ್ಮಲ್ಲಿ ಬಹಳಷ್ಟು ಜನ ಹೋಗಿರಬಹುದು, ನೋಡಿರಬಹುದು. ಒಂದೇ ಸಲಕ್ಕೆ 20 ಅಂತಾರಾಷ್ಟ್ರೀಯ ಸಿನಿಮಾಗಳು ಮತ್ತು 40 ಭಾರತೀಯ ಸಿನಿಮಾಗಳನ್ನು ಶೂಟ್ ಮಾಡಬಹುದಾದಂಥ ಈ ಪ್ರದೇಶ ಅಂತ ಹೇಳಿದ್ರೆ ಅದನ್ನು ನಾವು ಜಸ್ಟ್ ಊಹೆ ಮಾಡಿಕೊಳ್ಬಹುದು, ಅಥವಾ ನೋಡಿದರೆ ಗೊತ್ತಾಗುತ್ತೆ. ಅದನ್ನು ಹೋಗೋದು ನೋಡೋದು ಅದೆಲ್ಲ ಎಷ್ಟೊಂದು ಒಂಥರ ಆಶ್ಚರ್ಯ ಅದ್ಭುತ ಇರುವಂಥ ಕೇಂದ್ರ ಈ ಒಂದು ಸಿನಿಮಾ ನಗರ. ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇರುವಂಥ ಅನೇಕ ಜನರನ್ನು ಕೈ ಬೀಸಿ ಕರೆಯುತ್ತೆ. ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಲಂಡನ್ ಇರಬಹುದು, ಬೇರೆ ಬೇರೆ ದೇಶಗಳ ಬೀದಿಗಳನ್ನು ನಾವು ಗಮನಿಸಬಹುದು, ಬೇರೆ ಬೇರೆ ದೇಶಗಳ ಪಾರ್ಕ್ಗಳು, ವಿಮಾನ ನಿಲ್ದಾಣ, ರೈಲ್ವೆ ಸ್ಟೇಷನ್ಸ್, ಆಸ್ಪತ್ರೆ, ಹೀಗೆ ದೊಡ್ಡ ದೊಡ್ಡ ಕಟ್ಟಡಗಳು ಏನೇ ಇದ್ದರೂ ಕೂಡ, ರೈಲು ಸವಾರಿ, ಅರಮನೆ ಇರಬಹುದು, ಚಿಕ್ಕ ಚಿಕ್ಕ ಒಂದು ಹಳ್ಳಿಯ ಸೆಟಪ್ ಇರಬಹುದು, ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದು ರೀತಿ ರೋಮಾಂಚನಕಾರಿಯಾದಂಥ ಅನುಭವವನ್ನು ಕೊಡುತ್ತೆ ಈ ಸಿನಿಮಾ ನಗರ. ತನನಂ ತನನಂ ಚಿತ್ರದ ಗೀತೆ ಕೇಳಿ ಕುನಾಲ್ ಗಾಂಜವಾಲ ಮತ್ತು ಚಿತ್ರ ಅವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ಕೆ ಕಲ್ಯಾಣ್. ಕೇಳ್ತಾ ಇದ್ರಿ 102.9 FM ವಿವಿಧ ಭಾರತಿಯಲ್ಲಿ ಪರಿಮಳ. ಪರಿಮಳ ಕಾರ್ಯಕ್ರಮ ಅಂದರೆ ಸಿನಿಮಾ ಜಗತ್ತಿನ ಸುತ್ತಮುತ್ತಲ ವಿಚಾರಗಳು.

ಶುಭಂ ಚಿತ್ರದ ಗೀತೆ ಕೇಳಿದ್ರೆ ವಿಜಯ್ ಯೇಸುದಾಸ್ ಮತ್ತು ಮಂಗಳಾ ಅವರ ಧ್ವನಿಯಲ್ಲಿತ್ತು. ಕವಿರಾಜ್ ಅವರು ಬರೆದ ಗೀತೆಗೆ ಗುರು ಕಿರಣ್ ಅವರ ಸಂಗೀತ ಇತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ನಿರ್ಮಾಣ ನಗರ, ಸಿನಿಮಾ ನಿರ್ಮಾಣ ಸಂಸ್ಥೆಯ ಅಂದರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವಂಥ ಹೈದರಾಬಾದಿನ ಸಿನಿಮಾ ನಿರ್ಮಾಣ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳು ಸೇರಿದಂತಹ ಕಾರ್ಯಕ್ರಮ ಪರಿಮಳ. ಹೌದು, ಪ್ರಪಂಚದ ಅತ್ಯಂತ ದೊಡ್ಡ ಒಂದು ರೀತಿ ಎಲ್ಲ ರೀತಿಯಲ್ಲಿ ಸಂಘಟಿತ ಸುಸಜ್ಜಿತ ಸಿನಿಮಾ ನಗರ, ಸಿನಿಮಾ ಸ್ಟುಡಿಯೋ ಅಂತಲೇ ಹೆಸರಾಗಿದೆ. 2,000 ಎಕರೆಯಲ್ಲಿ ಸೃಷ್ಟಿ ಮಾಡಲಾಗಿರುವಂಥ ಒಂದು ಪ್ರಸಿದ್ಧ ಪ್ರವಾಸಿ ಮನರಂಜನಾ ಕೇಂದ್ರ. ಮನರಂಜನೆ ಮಾತ್ರ ಅಲ್ಲ, ನ್ಯಾಚುರಲ್ ಆಗಿ ಹಾಗೆ ಒಂದು ಸೃಷ್ಟಿಸಲ್ಪಟ್ಟ ಸಹಜವಾದ ಹಾಗೆ ಕೃತಕವಾದ ಎರಡೂ ರೀತಿಯ ಆಕರ್ಷಣೆ ಇರುವಂಥ ಒಂದು ಸಿನಿಮಾ ನಗರ ಹೈದರಾಬಾದ್ನಲ್ಲಿ ಇದೆ. ಇದನ್ನು ನಿರ್ಮಾಣ ಮಾಡಿದವರು ರಾಮೋಜಿ ರಾವ್ ಅವರು. 1996 ಇದನ್ನು ಶುರು ಮಾಡಿದ್ರು. ಶುರು ಮಾಡಿದಾಗಿನಿಂದ ಈ ಒಂದು ಪ್ರದೇಶ ಏನಿದೆಯಲ್ಲ ಸಿನಿಮಾ ನಗರ, ಸಾಕಷ್ಟು ಸಿನಿಮಾಗಳನ್ನು ಇಲ್ಲಿ ತೆಗಿತಾ ಇದ್ದಾರೆ. ಹಿಂದಿ, ಮಲಯಾಳಂ, ತೆಲುಗು, ತಮಿಳು, ಕನ್ನಡ, ಮರಾಠಿ, ಬಾಂಗ್ಲಾ, ಬೇರೆ ಬೇರೆ ಭಾಷೆಯ ಸಿನಿಮಾಗಳ ನಿರ್ಮಾಣ ಇಲ್ಲಿ ನಡೀತಾನೇ ಇರುತ್ತೆ. ಪ್ರೀ ಪ್ರೊಡಕ್ಷನ್ ಹಾಗೆ ಪೋಸ್ಟ್ ಪ್ರೊಡಕ್ಷನ್, ಅಂದರೆ ಸಿನಿಮಾ ಶುರು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಂಪನ್ಮೂಲಗಳು ಇಲ್ಲಿ ಇದೆ. 500 ಸೆಟ್ಗಳನ್ನು ಇಲ್ಲಿ ಸಿದ್ಧ ಮಾಡಿಟ್ಟಿದ್ದಾರೆ. ಅದು ಪಾರ್ಕ್ಗಳಿರಬಹುದು, ಸ್ಟುಡಿಯೋಗಳು, ಇಲ್ಲಿ ಡಿಜಿಟಲ್ ಸಿನಿಮಾ ಸೌಲಭ್ಯ ಇದೆ. ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಸಪೋರ್ಟಿವ್ ಸಿಸ್ಟಮ್ ಇಲ್ಲಿದೆ. ಒಂದು ವೇಳೆ ಹೊರಗಡೆ ಔಟ್ಡೋರ್ ಶೂಟಿಂಗ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಬೇಕಾದಂಥ ಅಂದರೆ ಒಂದು ಕಾಡ್ ಇರಬಹುದು, ಒಂದು ಆಕಾಶ, ಮಳೆ ಬರುವಂಥದ್ದು, ಬೆಳದಿಂಗಳು, ಹೀಗೆ ಏನೇ ಬೇಕು ಸಿನಿಮಾ ಮಾಡಲಿಕ್ಕೆ ಅಂತ ಹೇಳಿದರೆ ಅಂತಹ ಎಲ್ಲ ಸೌಲಭ್ಯಗಳು, ಶೂಟಿಂಗ್ ಸ್ಪಾಟ್ಗಳು ಇಲ್ಲಿದೆ. ಈ ಸಿನಿಮಾ ನಗರ ಎಲ್ಲ ರೀತಿಯ ಮೂಲ ಸೌಲಭ್ಯವನ್ನು ಸಾಂಪ್ರದಾಯಿಕವಾಗಿ ಕೂಡ ಅಂದರೆ ಟ್ರೆಡಿಷ್ನಲ್ ವೇನಲ್ಲೂ ಕೂಡ ಇದೆ, ಹಾಗೆ ಮಾಡ್ರನ್ ಆಗಿರುವಂಥ ಸೆಟ್ಗಳ ನಿರ್ಮಾಣ ಇದೆ. ಶೂಟಿಂಗಿಗೆ ಬೇಕಾಗುವಂಥ ಉಡುಪುಗಳು, ಡ್ರೆಸ್ಗಳು, ಶೂಟಿಂಗ್ ಪ್ಲ್ಯಾಟ್ಫಾರ್ಮ್ಗಳು, ಕ್ಯಾಮರಾ, ನಿರ್ಮಾಣದ ನಂತರ ಶೂಟಿಂಗ್ ಎಲ್ಲ ಆದಮೇಲೆ ಡಬ್ಬಿಂಗಿಗೆ ಬೇಕಾಗಿರುವಂಥ ಸ್ಟುಡಿಯೋ ಮತ್ತು ಎಡಿಟಿಂಗ್, ಹೀಗೆ ಏನೇ ಸೌಲಭ್ಯ ಬೇಕಾದರೂ ಕೂಡ ಅಲ್ಲಿ ನಮಗೆ ಸಿಗುತ್ತೆ. ಅಂಥ

ಒಂದು ವಿಶೇಷವಾದಂಥ ಸಿನಿಮಾ ನಿರ್ಮಾಣ ಮಾಡುವಂಥ ನಗರ ಹೈದರಾಬಾದ್ನಲ್ಲಿದೆ. ಬಹಳಷ್ಟು ಜನ ಭೇಟಿ ಕೊಟ್ಟಿರಬಹುದು, ನೋಡಿರಬಹುದು, ಆದರೂ ಕೂಡ ಇದು ಒಂದು ಜಗತ್ತಿನ ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರೋದಂತೂ ಸುಳ್ಳಲ್ಲ. ತವರಿಗೆ ಬಾತಂಗಿ ಚಿತ್ರದಾಗಿತ್ತು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ, ಮಂಜುಳಾ ಗುರುರಾಜ್ ಅವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

4:29 55 ಸೆಕೆಂಡುಗಳ ಸಮಯದಲ್ಲಿ ಕೇಳಿದ್ರಿ ಸ್ಲಂಬಾಲ ಚಿತ್ರದ ಗೀತೆಯನ್ನ ಕಾರ್ತಿಕ್ ಹಾಗೂ ನಂದಿತ್ ಅವರ ಧ್ವನಿ, ಸುಮನಾಡಿ ಕಿತ್ತೂರು ಅವರ ರಚನೆ, ಅರ್ಜುನ್ ಅವರ ಸಂಗೀತವಿತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ನಿರ್ಮಾಣ ಸಂಸ್ಥೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಯೋಚನೆ ಮಾಡಿದ್ರೆ ಒಂದು ಊಹೆಗೂ ನಿಲುಕದ, ಕಲ್ಪನೆಗೂ ಮೀರಿದ ಒಂದು ಅದ್ಭುತ ಪ್ರಪಂಚ ಅಂತ ಹೇಳಬಹುದು. ವಿಸ್ತೀರ್ಣದಲ್ಲಿ ದೊಡ್ಡದು, ಸೃಜನಶೀಲತೆ ಮತ್ತು ನಾವೀನ್ಯತೆಗೆ ಎಲ್ಲದಕ್ಕೂ ಕೂಡ ಹೋಲಿಕೆಯೇ ಇಲ್ಲ ಅಂತ ಹೇಳಬಹುದು. ಸಿನಿಮಾ ಇತಿಹಾಸದಲ್ಲಿ ಜಗತ್ತಿನ ಅತಿ ದೊಡ್ಡ ಸಿನಿಮಾ ನಗರಿ ಅಂತಲೇ ಹೆಸರಾಗಿದೆ. ಎಷ್ಟೊಂದು ದೂರದೃಷ್ಟಿಯಿಂದ ಈ ಸಿನಿಮಾ ನಿರ್ಮಾಣ ನಗರವನ್ನು ರಾಮೋಜಿ ರಾವ್ ಅವರು ಸೃಷ್ಟಿ ಮಾಡಿದರು. ಸಿನಿಮಾ ನಿರ್ಮಾಣದ ಬೇರೆ ಬೇರೆ ಆಯಾಮಗಳನ್ನು ಯೋಚನೆ ಮಾಡಿ ಒಂದು ಶ್ರೇಷ್ಠವಾದ ನವನವೀನ ಎಲ್ಲ ಮಾನದಂಡಗಳನ್ನು ಸಿನಿಮಾ ಕ್ಷೇತ್ರಕ್ಕೆ ಕೊಡುವಂಥ ಸಾಮರ್ಥ್ಯ ಇರುವಂಥ ನಗರ ಇದು. ಬೆಟ್ಟಗಳು, ಬಂಡೆಗಳು, ಬಂಜರು ಭೂಮಿಯನ್ನು ಒಂದು ಅದ್ಭುತವಾದ ಪ್ರಪಂಚವನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಹೀಗೆ ಇಂಥ ಒಂದು ಸಿನಿಮಾ ನಿರ್ಮಾಪಕರಿಗೆ, ಪ್ರವಾಸಿಗರಿಗೆ ಒಂದು ಸ್ವರ್ಗವನ್ನೇ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಸ್ಮಯ ಅಂತಲೇ ಹೆಸರಾಗಿದೆ. ವಿಶ್ವದ ಅತಿ ದೊಡ್ಡ ಸಿನಿಮಾ ನಗರಿ ಅಂಥೇಳಿ ಗಿನೀಸ್ ವಿಶ್ವ ದಾಖಲೆಯಲ್ಲಿ ಸ್ಥಾನವನ್ನು ಕೂಡ ಪಡ್ಕೊಂಡಿದೆ. ಇಂಥ ಒಂದು

ವಿಸ್ಮಯವಾದ ನಗರದಲ್ಲಿ ಹೋದರೆ ಸಿನಿಮಾ ಪ್ರಪಂಚದಲ್ಲಿ ಎಷ್ಟೆಷ್ಟು ಅದ್ಭುತಗಳನ್ನು ನಾವು ಗಮನಿಸಬಹುದು. ಅಂದರೆ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳಿರುವಂಥ ಈ ಒಂದು ಪ್ರದೇಶ ಏನಿದೆಯಲ್ಲ, ವಿಮಾನ ನಿಲ್ದಾಣದ ದೃಶ್ಯಗಳು, ಆಸ್ಪತ್ರೆಯ ಸೆಟ್ಟಿಂಗ್, ಎಲ್ಲವೂ ಸೇರಿ ಕನಸಿನ ಸಿನಿಮಾಗೆ ಜೀವ ಕೊಡೋದಕ್ಕೆ ನೂರಾರು ಸ್ಪಾಟ್ಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಆಧುನಿಕ ಬೆಳಕಿನ ವ್ಯವಸ್ಥೆಗಳು, ಅಂತಾರಾಷ್ಟ್ರೀಯ ಮಟ್ಟದ ಕ್ಯಾಮರಾಗಳು, ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರುವಂಥ ಈ ನಗರ ಸಿನಿಮಾ ನಿರ್ಮಾಪಕರಿಗೆ ಅವರ ಕನಸಿನ ಕಲ್ಪನೆಯನ್ನು ಹೊರಹಾಕುವುದಕ್ಕೆ ಬೇಕಾದಂಥ ಎಲ್ಲವನ್ನು ಕೂಡ ಒಂದೇ ಸ್ಥಳದಲ್ಲಿ ಕಟ್ಟಿಕೊಡುವಂಥ ಶಕ್ತಿಯನ್ನು ಹೊಂದಿದೆ.

ಸೈಕೋ ಚಿತ್ರದ ಹಾಡನ್ನ ಕೇಳ್ಕೊಂಡು ಬಂದ್ವಿ. ರಘು ದೀಕ್ಷಿತ್ ಅವರು ಧ್ವನಿಯಾಗಿದ್ರು, ಸಂಗೀತ ಸಂಯೋಜನೆ ಕೂಡ ಅವರದ್ದೇ ಆಗಿತ್ತು. ಸಮಯ ಕೂಡ ಆಗಿದೆ 4:37:35 ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ನಿರ್ಮಾಣ ಸಂಸ್ಥೆ ಅಥವಾ ಸಿನಿಮಾ ನಿರ್ಮಾಣ ನಗರ ಹೈದರಾಬಾದ್ನಲ್ಲಿ ತಲೆ ಎತ್ತಿ ನಿಂತಿರುವ ಅತ್ಯಂತ ಆಧುನಿಕ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ನಗರ, ಸಿನಿಮಾ ನಿರ್ಮಾಣ ಮಾಡುವವರಿಗೆ ಅವರ ಕಲ್ಪನೆಯನ್ನು ಹೊರಹಾಕುವುದಕ್ಕೆ, ಸಾಟಿ ಇಲ್ಲದ ಸಿನಿಮಾ ಮಾಡುವುದಕ್ಕೆ ಎಲ್ಲ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ಕೊಡುವಂಥ ನಗರ. ಒಂದು ಇದು ಆತ್ಮವಿಶ್ವಾಸದ ಶಕ್ತಿ ಅಂತ ಕರೀತಾರೆ. ಇಲ್ಲಿ ತೆಲುಗು, ಹಿಂದಿ, ಬೆಂಗಾಲಿ, ಒಡಿಯಾ, ಮಲಯಾಳಂ, ತಮಿಳು, ಕನ್ನಡ, ಮರಾಠಿ, ಅಸ್ಸಾಮಿ, ಬಾಂಗ್ಲಾ, ಇಂಗ್ಲಿಷ್ ಸೇರಿದ ಹಾಗೆ ಬೇರೆ ಬೇರೆ ಭಾಷೆಗಳ ನೂರಾರು ಸಿನಿಮಾಗಳು ನಿರ್ಮಾಣ ಆಗಿದೆ. ಈ ಒಂದು ಸಿನಿಮಾ ನಿರ್ಮಾಣ ನಗರದಲ್ಲಿ ಯಾವುದೇ ರೀತಿಯ ಕೊರತೆಗಳು ಸಿನಿಮಾ ನಿರ್ಮಾಣ ಮಾಡುವವರಿಗೆ ಕಂಡುಬರೋದಿಲ್ಲ. ಇದೊಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಅಥವಾ ಸಿನಿಮಾ ನಿರ್ಮಾಣ ನಗರ ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ರೀತಿಯ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಇಲ್ಲಿ 20-2000 ಜನರಿಗೆ ಅವಕಾಶ ಕಲ್ಪಿಸುವಂಥ ಸಭಾಂಗಣಗಳಿವೆ. ಜೊತೆಗೆ ಐಷಾರಾಮಿ ವಸತಿ ಮತ್ತು ವಿಶ್ವ ದರ್ಜೆಯ ಸೌಕರ್ಯಗಳಿರುವಂಥ ವಸತಿ ಗೃಹಗಳಂದರೆ ಹೋಟೆಲ್ಗಳಿದೆ. ವಿಶ್ವ ದರ್ಜೆ ಅಂತ ಹೇಳಿದ್ರೆ ನಾವು ಊಹೆ ಮಾಡಿಕೊಳ್ಬಹುದು ಹೇಗಿದೆ ಅಂತ ಹೇಳಿ. ಮತ್ತು ಪ್ರವಾಸಿಗರು ಬಂದರೆ ಇಲ್ಲಿಗೆ ಅವರಿಗೆ ಬೇಕಾದಂಥ ಅದ್ಭುತವಾದ ಆನಂದವನ್ನು ಕೊಡುವಂಥ ಸಾಮರ್ಥ್ಯ ಕೂಡ ಈ ನಗರಕ್ಕಿದೆ. ಮಕ್ಕಳಿಗಾಗಿ ಮತ್ತು ಹಿರಿಯರಿಗೆ, ವಯಸ್ಕರಿಗೆ ಎಲ್ಲ ರೀತಿಯ ಒಂದು ಅದ್ಭುತ ಅನುಭವವನ್ನು ಕೊಡುವಂಥ ಸವಲತ್ತು ಹೈದರಾಬಾದ್ನ ಸಿನಿಮಾ ನಗರಕ್ಕೆ ಇದೆ ಅನ್ನೋದು ಕೂಡ ಸತ್ಯ.

ಸುಂಟರಗಾಳಿ ಚಿತ್ರದ ಹಾಡು ಕೇಳಿದ್ವಿ. ರಂಗನಾಥ್ ಅವರು ಬರೆದದ್ದು, ಸಾಧು ಕೋಕಿಲ ಅವರ ಸಂಗೀತ ಇತ್ತು, ಕುನಲ್ ಗಂಜವಲ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದ್ದ ಗೀತೆ ಇದಾಗಿತ್ತು. ಇನ್ನು ಈ ಸಿನಿಮಾ ನಗರಿಯಲ್ಲಿ ಡೈಲಿ ಒಂದಷ್ಟು ಲೈವ್ ಶೋಗಳಿರುತ್ತೆ, ನಾಟಕಗಳಿರುತ್ತೆ, ಸಂಗೀತ, ಡಾನ್ಸ್, ಹೀಗೆ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ ನಿರಂತರವಾಗಿ. ಸಿನಿಮಾ, ಹಾಡು, ನೃತ್ಯ, ಶೂಟಿಂಗ್, ಇದರ ಜೊತೆಗೆ ವೈವಿಧ್ಯಮಯವಾದಂತಹ ಪಕ್ಷಿಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪಕ್ಷಿಗಳ ಪಾರ್ಕ್ ಇದೆ. ಮಕ್ಕಳಿಗೆ ಬೇಕಾದಂತಹ ಸಾಹಸಮಯ ಆಟಗಳು ಕೂಡ ಈ ಒಂದು ನಗರದಲ್ಲಿದೆ. ಆಟಗಳು ಅಂದರೆ ಮಕ್ಕಳಿಗೆ ಬೇಕಾದ ಆಟ ಅಷ್ಟೇ ಅಲ್ಲ, ದೊಡ್ಡವ್ರಿಗೆ ಬೇಕಾಗಿರುವಂಥ ಫುಟ್ಬಾಲ್ ಇರಬಹುದು, ಬಾಸ್ಕೆಟ್ಬಾಲ್, ಕ್ರಿಕೆಟ್ ಅಂಥ ಆಟಗಳು ಕೂಡ ಇಲ್ಲಿ ಆಡಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದೊಂದು ಬಹಳ ವಿಶೇಷವಾದಂಥ ಸ್ಥಳ ಅಂತಲೇ ಹೇಳಬಹುದು. ಇಲ್ಲಿಯ ಸಿನಿಮಾ ತೆಗೆಯಲಿಕ್ಕೆ ಬೇಕಾದಂಥ ಸೌಲಭ್ಯಗಳಷ್ಟೇ ಅಲ್ಲ, ಅತ್ಯಂತ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೆ ಎಲ್ಲರಿಗೂ ಒಂದು ಏನು ಅವರ ಕನಸನ್ನು ನನಸು ಮಾಡುವಂಥ ಒಂದು ನಗರ. ಇಲ್ಲಿ ಇವರ ಒಂದು ಸಿನಿಮಾ ನಿರ್ಮಾಣ ನಗರವನ್ನು ಮಾಡಿರುವಂಥ ಒಂದು ದೃಷ್ಟಿಕೋನ, ಅವರ ಒಂದು ಅನ್ವೇಷಣೆ ಇದೆಯಲ್ಲ, ಅದನ್ನು ಇಂಥದ್ದೊಂದನ್ನು ಸಾಧ್ಯ ಮಾಡಬೇಕು ಎಲ್ಲರಿಗೂ ಕೂಡ, ಯಾವ್ಯಾವ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಒಂದು ಸಲ ಇಲ್ಲಿ ಬಂದರೆ ಹಬ್ಬ ಎಷ್ಟು ಚೆನ್ನಾಗಿತ್ತು, ಎಂಥ ಅದ್ಭುತ ಅಂತ ಹೇಳುವಂಥ ಒಂದು ಶಕ್ತಿ ಸಾಮರ್ಥ್ಯ ಏನಿದೆಯಲ್ಲ ಅದು ಬಹಳ ವಿಶೇಷ ಅಂತಲೇ ಎಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡ್ತಾರೆ. ಎಷ್ಟೋ ಸಿನಿಮಾಗಳು ಇಲ್ಲಿ ನಿರ್ಮಾಣ ಆಗಿದೆ ಅಂದರೆ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೇವಲ್ಲ, ಬಾಹುಬಲಿ ಸಿನಿಮಾದ ಒಂದು ದೊಡ್ಡ ಅರಮನೆ ಸೆಟ್ ಇರಬಹುದು, ಬೇರೆ ಬೇರೆ ದೇಶ ವಿದೇಶಗಳ ಪ್ರತಿಕೃತಿಗಳು, ಸ್ಟಂಟ್ಗಳು ಎಲ್ಲವೂ ಕೂಡ ಇಲ್ಲಿ ಉಂಟು. ಇದೊಂದು ಸಿನಿಮಾ ಜಗತ್ತಿಗೆ ಸಂಬಂಧಪಟ್ಟಂಥ ಅದ್ಭುತ ಅನ್ವೇಷಣೆ ಅನ್ನೋದಂತೂ ಸತ್ಯ. ನಾಲ್ಕು ಗಂಟೆ 46 ನಿಮಿಷಗಳ ಸಮಯ ಪಯಣ ಚಿತ್ರದ ಗೀತೆ ಕೇಳಿ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಸುಮಾ ಶಾಸ್ತ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಇದಿಷ್ಟು ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಷಯ. ನಾವು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬೆಳಗಿನಿಂದ ಇಷ್ಟು ಹೊತ್ತಿನವರೆಗೆ ಈ ಒಂದು ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿ

ಇದುವರೆಗೆ ಶೌರ್ಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜಕಾರಣ ಬದಿಗಿಟ್ಟು ರಾಜ್ಯದ ಹಿತ ಕಾಪಾಡುವ ಕೆಲಸ ಮಾಡುವಂತೆ ಪ್ರತಿಪಕ್ಷಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿಂದು ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ ರಾಜ್ಯದ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಸಂರಕ್ಷಣೆ ವಿಚಾರದಲ್ಲಿ ಎದುರಾಗಿರುವ ಪ್ರಸ್ತುತ ಬಿಕ್ಕಟ್ಟಿಗೆ ಅಂದಿನ ಯುಪಿಎ ಸರ್ಕಾರ ರಚಿಸಿದ ಮಾಧವ ಗಾಡ್ಗಿಲ್ ವರದಿಯೇ ಮೂಲ ಕಾರಣ ಎಂದು ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಫ್ಯೂಸಿ ಫಿಲಂ ಇಂಡಿಯಾ ತನ್ನ ಮೊದಲ ಸರಣಿ ಸಂಖ್ಯೆಯ ಸ್ವದೇಶಿ ನಿರ್ಮಿತ ಎಂಡೋಸ್ಕೋಪಿ ವ್ಯವಸ್ಥೆಯನ್ನು ನವದೆಹಲಿಯ ಏಮ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದೆ. ಈ ಹಿನ್ನೆಲೆಯಲ್ಲಿ ಅದರ ವ್ಯವಸ್ಥಾಪಕ ನಿರ್ದೇಶಕ ಕೋಜಿವಾಡ ನೇತೃತ್ವದ ನಿಯೋಗವನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿನ ತೀವ್ರ ಬರಪರಿಸ್ಥಿತಿಯ ಬಗ್ಗೆ ಹಾಗೂ ಬರಪೀಡಿತ ಪ್ರದೇಶಗಳನ್ನು ಸರಿಯಾಗಿ ಗುರುತಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ಕೆ ಪಾಟೀಲ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದೆ.

0: ಇದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20ರಂದು ವಿಜಯದಶಮಿಯಂದು ಜಾರಿಗೆ ಬರಲಿದೆ. ಈ ಒಪ್ಪಂದವು ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ ಶೇಕಡಾ 100ರಷ್ಟು ಸುಂಕ ಮುಕ್ತ ಪ್ರವೇಶವನ್ನು ಕಲ್ಪಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ಶಾಂತಿನಗರ ಕ್ಷೇತ್ರದ ಶಾಂತಲಾನಗರ ವಾರ್ಡ್ನ ಮತದಾರರ ವಿಚಾರಣೆ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ನಮೂನೆ 6 ವಿತರಣೆ ಮಾಡಿದರು. ಟೋಕಿಯೋ ಅಕ್ವೆಟಿಕ್ಸ್ ಕೇಂದ್ರದಲ್ಲಿ ಇಂದು ನಡೆದ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಫೈನಲ್ಸ್ನಲ್ಲಿ ಭಾರತದ ಒಲಿಂಪಿಕ್ ಈಜುಪಟು ಶ್ರೀಹರಿ ನಟರಾಜ್ 10ನೇ ಸ್ಥಾನ ಪಡೆದಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡ ಫೂಲ್ ಬಿ ಪಂದ್ಯದಲ್ಲಿ ಇಂಡೋನೇಷ್ಯಾವನ್ನು 17-1 ಅಂತರದಿಂದ ಸೋಲಿಸಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 5:03:46. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಈ ಕಾರ್ಯಕ್ರಮ ವಿವರಣೆಯ ನಂತರ 5:05-8 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02 ಸೋಮವಾರದ ವಿಶೇಷ ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ.

ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಮಂಗಳವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋ ಪಾಸನೆ. ನಾಳೆ ಬೆಳಿಗ್ಗೆ 7:15 9:00 ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ.

ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ಮಂಗಳವಾರದ ವಿಶೇಷ ರಸಪ್ರಶ್ನೆ, 2:15 ಸ್ಪಂದನ, 2:40 ಚಿತ್ರದಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ರಾತ್ರಿ 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನೀನಾದ, 10:00 ಜೊತೆಗೆ ನಿಗದಿತ ಸಮಯದಲ್ಲಿ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ಕೇಳ್ತೀರಾ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೆಕೆಂಡ್ಗಳ ಈ ಹೊತ್ತಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೋಮವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಸೇಫ್ ಡ್ರೈವ್ನ ಆರಂಭಿಸುವಂತ ಹೊತ್ತಾಗಿದೆ. ಒಂದಷ್ಟು ದಿನಗಳ ಗ್ಯಾಪ್ನ ನಂತರ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಹೇಗಿದೆ ಲೈಫ್? ಹೇಗಿತ್ತು ನಿಮ್ಮ ದಿನ? ಈ ಮೂರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸೂಪರ್ ಅಂತ ಅನ್ಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಈ ಸಮಯ ಅಂದರೆ ಪ್ರಯಾಣದ ಸಮಯ, ಅದರಲ್ಲೂ ಮಳೆ ಕೂಡ ಬರ್ತಾ ಇದೆ. ಮಳೆಯ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮೆಲ್ಲರ ಡ್ರೈವ್ ಟೈಮ್ ಸೇಫ್ ಆಗಿ ಸಾಗಲಿ ನಮ್ಮ ಪ್ಲೇಲಿಸ್ಟ್ನ ಜೊತೆಗೆ ಅಂತ ಅಂದ್ಕೊಳ್ತಾ ಗೋಲ್ಡನ್ ಇಟ್ಸ್ ಕೇಳುವಂಥ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಬಂಗಾರದ ಹೂವು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

ಹೋಲ್ಡೇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಶರಪಂಜರ ಚಿತ್ರದಿಂದ ಪಿ ಸುಶೀಲಾರವರ ಗಾಯನ, ವಿಜಯ ನಾರಸಿಂಹರವರ ರಚನೆ, ವಿಜಯ ಭಾಸ್ಕರ್ ರವರ ಸಂಗೀತ ಸಂಯೋಜನೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಆದಷ್ಟು ಬೇಗನೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಮತ್ತೊಂದು ಮಧುರವಾದ ಗೀತೆಯನ್ನ ಕೇಳುವಂತಹ ಸಮಯ. ಸೀತಾ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಎಸ್ ಜಾನಕಿರವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ರವರ ಸಾಹಿತ್ಯ, ವಿಜಯ ಭಾಸ್ಕರ್ ರವರ ಸಂಗೀತ ಈ ಗೀತೆಗಿದೆ.

ಗಾಳಿ ಮಾತು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆಯಲ್ಲಿ

ಗೋಲ್ಡನ್ ಹಿಟ್ಸ್ ಕೇಳ್ತಾ ಸಾಕ್ತಾ ಇದ್ದೀವಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಬಯಲುದಾರಿ ಚಿತ್ರದಿಂದ ಎಸ್ ಜಾನಕಿಯರವರ ಗಾಯನ, ಶಿವ ದೈಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ನಾನಿನ್ನ ಮರೆಯಲಾರೆ ಚಿತ್ರದ ಟೈಟಲ್ ಟ್ರ್ಯಾಕ್. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

ಓಲ್ಡ್ ಈಸ್ ಗೋಲ್ಡ್ನ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಈಗ ಗೀತಾ ಚಿತ್ರದಿಂದ ಒಂದು ಎವರ್ ಗ್ರೀನ್ ಹಾಡು ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ಇಳಯರಾಜಾ.

ರವಿಚಂದ್ರ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿರವರ ಗಾಯನ, ಚಿ ಉದಯಶಂಕರ್ ರವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:47:43 ಇದೊಂದು ಪ್ರಕಟಣೆ. 2 ಅಕ್ಟೋಬರ್ವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026, ಸ್ವಚ್ಛತೆಯೇ ಸೇವೆ, ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

102.9 FM ನಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಹಿಟ್ಸ್ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಅರುಣ ರಾಗ ಚಿತ್ರದಿಂದ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ದೊಡ್ಡರಂಗೇಗೌಡ ರವರದ್ದು, ಸಂಗೀತ MRangarao ರವರದ್ದು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾ ನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಹೊಸ ಕಾನೂನಿನ ಅಡಿಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ವಿಧಿಸಬಹುದಾದ ಸುಂಕಗಳ ವಿವರಗಳನ್ನು ಭಾರತ ಮೊದಲು ಅಧ್ಯಯನ ಮಾಡಲಿದೆ ಮತ್ತು ನಂತರವಷ್ಟೇ ಸೂಕ್ತ ಸಮಯದಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವಾಲಯ T-72 ಮತ್ತು T-90 ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಅಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಸಹಯೋಗದೊಂದಿಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ಸಿಎಸ್ಐಆರ್ ವಿಜ್ಞಾನ ಮತ್ತು ನಾವೀನ್ಯತೆ ರಸಪ್ರಶ್ನೆಯನ್ನು ಪ್ರಾರಂಭಿಸಿದೆ. ಡಾ ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದರಿಂದ ಈ ಭಾಗದ ರೈತರು ಅತಂತ್ರ ಸ್ಥಿತಿ ಎದುರಿಸುವಂತಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ಅಧಿಸೂಚನೆ ವಾಪಸ್ ಪಡೆಯಬೇಕು ಎಂದು ಸಾಗರ ವಿಧಾನಸಭಾ ಕ್ಷೇತ್ರ ಶಾಸಕ ಬೇಳೂರು ಗೋಪಾಲಕೃಷ್ಣ ವಿಧಾನಸಭೆಯಲ್ಲಿ ಇಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಹಲವೆಡೆ ಮಳೆಯಾಗಿದೆ. ವಿಧಾನಸೌಧ, ಶಿವಾಜಿನಗರ, ಕೆಆರ್ ಸರ್ಕಲ್, ಮಹದೇವಪುರ ಸೇರಿದಂತೆ ಹಲವೆಡೆ ಸುರಿದ ಮಳೆಗೆ ವಾಹನ ಸವಾರರು ಪರದಾಡುವಂತಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 564 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,859 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 68 ಅಂಕ

ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,414 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.81 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ. ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ. ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನೀವ್ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 6:04 ಆಗ್ತಾ ಇದೆ. ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಸೇಫ್ ಟೈಮ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಗಾನ ಭಜನದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾಡಿ, ಯಾಕೆ ಅಂದರೆ ಆ ವಿಷಯವನ್ನು ಗೆಸ್ ಮಾಡಬೇಕಾಗಿರೋದು ನೀವೇ. ಹೌದು, ನೀವು ಗೆಸ್ ಮಾಡಬೇಕು. ವಿಷಯದ ಬಗ್ಗೆ ಕ್ಲೂ ಕೊಡ್ತೀನಿ, ಹಾಗೆ ಒಂದು ಹಾಡಿನ ಕಾಲಾವಕಾಶ ನಿಮಗಿರುತ್ತೆ ನಿಮ್ಮ ಉತ್ತರವನ್ನು, ಅಂದರೆ ಇವತ್ತಿನ ಗಾನ ಭಜನದ ವಿಷಯವನ್ನು ತಿಳಿಸೋದಕ್ಕೆ. ಹಾಗಾದರೆ ಕ್ಲೂ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಡೈಲಿ ಪ್ರತಿದಿನ ಈ ಒಂದು ವಸ್ತುವನ್ನು ಬಳಸ್ತೀವಿ. ಸಾಕಷ್ಟು ಜನರಿಗೆ ಬಹಳ ಇಷ್ಟವಾದ, ಬಹಳ ಪ್ರಿಯವಾದ ವಸ್ತು ಇದು. ಏನಿರಬಹುದು ಅಂತ ಈಗ ನೀವು ಆ ಕಡೆ ಈ ಕಡೆ ನೋಡ್ತಾ ಯೋಚನೆ ಮಾಡ್ತಾ ಇರ್ತೀರಾ. ಹಾಗೆ ನಿಮ್ಮ ಕಣ್ಣಿಗೆ, ನಿಮ್ಮ ಕೈನಲ್ಲಿರುವಂತಹ ಮೊಬೈಲ್ ಕಣ್ಣಿಗೆ ಬೀಳುತ್ತೆ. ಸೊ ಅದೇ ಇರಬಹುದು ಅಂತ ಅಂದ್ಕೊಂಡು ನೀವು ಗೆಸ್ ಮಾಡಿ ಉತ್ತರವನ್ನು ಕಳಿಸ್ತ್ರೆ ನಿಮ್ಮ ಉತ್ತರ ತಪ್ಪಾಗತ್ತೆ. ಹಾಗಾದರೆ ಏನಿರಬಹುದು ಆ ವಸ್ತು? ಒಂದು ಹಿಂಟ್ ಕೊಡ್ತೀನಿ ವಿಷಯದ ಬಗ್ಗೆ. ಥಿಂಕ್ ಬಿಫೋರ್ ಯು ಇಂಕ್. ಥಿಂಕ್ ಬಿಫೋರ್ ಯು ಇಂಕ್. ಈಗ ನಿಮಗೆ ಉತ್ತರ ಗೊತ್ತಾಗಿರಬಹುದು. ಗೊತ್ತಾಗಿದ್ರೆ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಇದು ಸೇಫ್ ಡ್ರೈವ್ನ ಗಾನ ಭಜನಾ

ಗಾನ ಭಜನಾ ಕಾರ್ಯಕ್ರಮದ ವಿಷಯವನ್ನ ಗೆಸ್ ಮಾಡಿ ಅಂತ ಒಂದು ಕ್ಲೂ ಕೊಟ್ಟಿದ್ದೆ. ಇದು ಬಹಳ ಇಷ್ಟವಾದ ವಸ್ತು, ಹಾಗೆ ದಿನ ಬಳಸುವಂತ ವಸ್ತು, ಹಾಗಂತ ಕೂಡಲೇ ನೀವೆಲ್ಲ ಮೊಬೈಲ್ ಅಂದ್ಕೋಬೇಡಿ ಅಂತ ಮತ್ತೊಂದು ಹಿಂಟನ್ನ ಕೂಡ ಕೊಟ್ಟಿದ್ದೆ, ಥಿಂಕ್ ಬಿಫೋರ್ ಯು ಇಂಕ್ ಅಂತ. ಆದರೂ ಕೂಡ ಸ್ನೇಹಿತರು ವಿವಿಧ ಬಗೆಯ ಉತ್ತರಗಳನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನ ಮೊದಲಿಗೆ ಕೊಟ್ಟಿರೋದು, ವಿಷಯವನ್ನ ಗೆಸ್ ಮಾಡಿರೋದು ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ಮೀನಾ ಮೋಹನ್ ಕ್ಲೂನಲ್ಲಿ ಇದ್ದಂತಹ ಉತ್ತರವನ್ನೇ ಕೊಟ್ಟಿದ್ದೀರಾ. ಓಕೆ, ನಳಿನಾ ಗೌಡ ಟಿ ದಾಸರಹಳ್ಳಿಯಿಂದ ಸರಿಯಾದ ಉತ್ತರ. ನಂಬರ್ ನಿಂಗೆ 7995. ಈಶ್ವರ್ ಅವರ ಉತ್ತರ ಸರಿ ಇದೆ. ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ ಒಂದು ಗೆಸ್ಸನ್ನು ಮಾಡಿದ್ದಾರೆ. ಹೆಬ್ಬಾಳದ ರಮೇಶ್ ಸಹ ಒಂದು ಗೆಸ್ ಮಾಡಿದ್ದಾರೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಟ್ಯಾಟೂ ಬಗ್ಗೆ ಕೇಳ್ತಾ ಇರಬಹುದು ಅಂತಿದ್ದಾರೆ. ಹಾಗೆ ಪದ್ಮಶ್ರೀ ಎಸ್ ಕುಟುಂಬದವರು ರಾಮಚಂದ್ರಪುರಂನಿಂದ ಸರಿಯಾದ ಉತ್ತರವನ್ನು ತಿಳಿಸಿದ್ದೀರಾ. ನಗರದಿಂದ ಮಂಜು ಇವರು ಕೂಡ ವಿಷಯ ಏನು ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಹಲಸೂರಿನಿಂದ ರಾಜೇಶ್ ಅವರು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಗಜಾನನ ಭಟ್ ಬೋಡನಮಕ್ಕಿ ಹೊನ್ನಾವರದಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಶುಭ ಸಂಜೆ ಮೇಡಮ್, ತಿನ್ನೋದ್ರ ಬಗ್ಗೆ ಇರಬಹುದಾ ಅಂತಿದ್ದಾರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಹಣ ಬಟ್ಟೆ ಇರಬಹುದು ಅಂತ ಗೆಸ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಸರಿಯಾಗಿ ಗೆಸ್ ಮಾಡಿರೋ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಗಳು. ಹಾಗಾದರೆ ಉತ್ತರ ಏನು?

ಬಿಫೋರ್ ಯು ಇಂಕ್ ಅಂತ ಕ್ಲೂ ಕೊಟ್ಟಿದ್ದೆ. ಹಾಗಾಗಿ ನೀವೆಲ್ಲರೂ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಪೆನ್ ಲೇಖನಿ ನಮ್ಮ ಇವತ್ತಿನ ಗಾನ ಭಜನಾದ ವಿಷಯ. ರೈಟಿಂಗ್ ಅಥವಾ ಬರವಣಿಗೆಗೆ ಬಳಸುವಂತಹ ಸಾಮಾನ್ಯ ಸಾಧನ ಟೂಲ್ ಅಂದ್ರೆ ಅದು ಪೆನ್ ಲೇಖನಿ. ಎಸ್, ಇವತ್ತಿನ ಗಾನ ಭಜನಾದ ವಿಷಯ ಪೆನ್ ಅಕ್ಷರಗಳ ಸಂಗಾತಿ. ಮನಸ್ಸಲ್ಲಿ ಮೂಡುವಂತಹ ಭಾವನೆಗಳಿಗೆ ಪೇಪರ್ನ ಮೇಲೆ ಅಕ್ಷರ ರೂಪ ಕೊಡುವಂತಹ ಪುಟ್ಟ ಸಂಗಾತಿ ಲೇಖನಿ. ಪ್ರತಿಯೊಬ್ಬರು ಜೊತೆಯಲ್ಲಿ ಇಟ್ಕೊಂಡಿರುವಂತಹ ವಸ್ತು, ಹಾಗೆ ಪ್ರತಿಯೊಬ್ಬರು ಬಹಳ ಮುಖ್ಯವಾದ ವಸ್ತು ಅಂತ ಪರಿಗಣಿಸುವಂಥದ್ದು ಪೆನ್ನನ್ನು. ಹಾಗಾಗಿನೇ ಎಷ್ಟೋ ಜನರು ಪೆನ್ ಇಲ್ಲದೆ ಇದ್ದರೆ ಆಚೆ ಹೋಗೋದೇ ಇಲ್ಲ. ಎಲ್ಲೇ ಹೋಗಲಿ ಅವರ ಜೇಬಲ್ಲಿ ಪೆನ್ ಇರಲೇಬೇಕು, ಯೂಸ್ ಆಗಲಿ ಬಿಡಲಿ ಪೆನ್ ನಮ್ಮ ಜೊತೆ ಇರಲಿ ಅಂತಲೇ ಇಟ್ಕೊಂಡಿರ್ತಾರೆ. ಶರ್ಟ್ನ ಪಾಕೆಟ್ನಲ್ಲಿ ಪೆನ್ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ ಮನೆಯಿಂದ ಆಚೆ ಹೊರಡ್ತಾರೆ. ಹಾಗೆ ಹೆಣ್ಮಕ್ಕಳು ತಮ್ಮ ಬ್ಯಾಗ್ನಲ್ಲಿ ಅಥವಾ ಪರ್ಸ್ನಲ್ಲಿ ಪೆನ್ ಇಟ್ಕೊಳ್ತಾರೆ. ಹಾಗಾಗಿ ಪೆನ್ ಎಲ್ಲರ ಜೊತೆ ಇರುವಂಥ ಪ್ರಮುಖ ವಸ್ತು, ಜೊತೆಗೆ ಪ್ರಿಯವಾದ ವಸ್ತು ಕೂಡ. ಈ ಪೆನ್ಗಳ ಬಳಕೆ ಯಾವಾಗ ಶುರುವಾಯಿತು, ಯಾವಾಗ ಲೇಖನಿ ಪ್ರಪಂಚಕ್ಕೆ ಪರಿಚಯ ಆಯಿತು ಅಂತ ತಿಳ್ಕೊಳ್ಳೋದಾದರೆ, ಪ್ರಾಚೀನ ಈಜಿಪ್ಟಿಯನ್ರ ಕಾಲದಲ್ಲಿ ರೀಡ್ ಪೆನ್ಸ್ನ ಬಳಸಲಾಗ್ತಾ ಇತ್ತಂತೆ. ಈ ರೀಡ್ ಪೆನ್ಸ್ ಅಂದರೆ ಬಿದಿರಿನ ಪೆನ್ಗಳು. ಸುಮಾರು ಕ್ರಿಸ್ತಪೂರ್ವ 3000 ವರ್ಷದಲ್ಲಿ ಈ ಪ್ಯಾಪೈರಸ್ ಅಂದರೆ ಅದು ನೋಡೋದಕ್ಕೆ ಉದ್ದವಾಗಿರುವಂಥ ನೀರಿನ ಸಸ್ಯ, ಆ ವಾಟರ್ ಪ್ಲ್ಯಾಂಟ್, ಅದರಿಂದ ಮಾಡಿರುವಂಥ ಕಾಗದ ಥರ ಒಂದು ರೈಟಿಂಗ್ ಮೆಟೀರಿಯಲ್, ಅದರ ಮೇಲೆ ಕಾರು ಮಾಡೋದಕ್ಕೆ ಕೆತ್ತೋದಕ್ಕೆ ಅಂತ ಈ ಬಿದಿರಿನ ಪೆನ್ಗಳನ್ನ ಬಳಸಲಾಗ್ತಾ ಇತ್ತಂತೆ. ಬಿದಿರಿನ ಪೆನ್ ಅಂದರೆ ಬಿದಿರು ನಾವೆಲ್ಲ ನೋಡಿರುವ ಹಾಗೆ ಒಂದು ಟೊಳ್ಳಾಗಿರುವಂಥ ಕಾಂಡ ಇರುವಂತಹ ಒಂದು ಸ್ಟೆಮ್ ಇರುವಂಥ ಒಂದು ಪ್ಲ್ಯಾಂಟ್. ಸೊ ಆ ಗಿಡದ ಒಂದು ಬಿದಿರಿನ ತುಂಡನ್ನು ಕಟ್ ಮಾಡಿ ಅದನ್ನು ಬೇಕಾದ ಆಕಾರಕ್ಕೆ ಶೇಪ್ ಮಾಡಿ, ಅಂದರೆ ಪೆನ್ ರೀತಿ ಇರಬೇಕಲ್ಲ ಹೋಲ್ಡ್ ಮಾಡೋದಕ್ಕೆ, ಹಿಡಿಯೋದಕ್ಕೆ ಸುಲಭ ಆಗೋ ರೀತಿಯಲ್ಲಿ ಶೇಪ್ ಮಾಡಿ ಅದನ್ನು ಸ್ಪ್ಲಿಟ್ ಮಾಡಿ ರೀಡ್ ಪೆನ್ ಆಗಿ ಬಳಸಲಾಗ್ತಾ ಇತ್ತಂತೆ. ಅದಾದ ನಂತರ ಕ್ವಿಲ್ಗಳು ಪರಿಚಯ ಆಯಿತು ಸುಮಾರು 7ನೇ ಶತಮಾನದಲ್ಲಿ. ಏನಿದು ಕ್ವಿಲ್ಗಳು ಅಂದರೆ ದೊಡ್ಡ ದೊಡ್ಡ ಪಕ್ಷಿಗಳ ಗರಿಗಳು ಅಥವಾ ರೆಕ್ಕೆಗಳನ್ನ ಪೆನ್ ರೀತಿ ಬಳಸಲಾಗ್ತಾ ಇತ್ತಂತೆ. ಯಾವೆಲ್ಲ ದೊಡ್ಡ ಪಕ್ಷಿಗಳು ಅಂದರೆ ಗೂಸ್ ಅಂದರೆ ಹೆಬ್ಬಾತು, ಹಂಸಗಳು, ಸ್ವ್ಯಾನ್ಗಳ ಗರಿಗಳನ್ನ ರೈಟಿಂಗ್ ಟೂಲ್ನ ಹಾಗೆ ಬಳಸಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಹಾಗೆ ಕ್ವಿಲ್ಸ್ ನಂತರ ಬಂದಿದ್ದೇ ಮೆಟಲ್ ಅಥವಾ ಸ್ಟೀಲ್ನಿಂದ ತಯಾರಾದಂತಹ ನಿಬ್ಗಳಿರುವಂಥ ಪೆನ್ಗಳು. ಸುಮಾರು 1830 ಪ್ರಥಮ ಬಾರಿಗೆ ಪೆನ್ ಪರಿಚಯ ಆಯಿತು. ಅಂದರೆ ಅದಕ್ಕೂ ಮುನ್ನ ಇಂಕ್ ಇಲ್ಲದೆ ನಾವು ಬಳಸ್ತಾ ಇದ್ದಂಥ ಕ್ವಿಲ್ಗಳನ್ನ ನೋಡಿದ್ರು ಆಗಿನ ಜನರು, ಹಾಗೆ ರೀಡ್ ಪೆನ್ಗಳನ್ನ ಬಳಸಲಾಗ್ತಾ ಇತ್ತು. ಸೊ ಮೊದಲ ಬಾರಿಗೆ ಪೆನ್ ಪರಿಚಯ ಆಗಿದ್ದು 1830 ಆ ಒಂದು ಸಮಯದಲ್ಲಿ. ಹಾಗಾಗಿ ಇಂಕ್ ಬಳಕೆ ಶುರುವಾಯಿತು ಪೆನ್ನಲ್ಲಿ, ಆಗ ಇಂಕ್ ಬಳಕೆ ಶುರುವಾಗಿದ್ದು. ಅದಾದ ಮೇಲೆ 1884 ಆ ಸಮಯದಲ್ಲಿ ಲೆವಿಸ್ ವಾಟರ್ಮ್ಯಾನ್ ಇವರು ಮೊದಲ ಫೌಂಟೇನ್ ಪೆನ್ನ ಪರಿಚಯ ಮಾಡಿಸಿದ್ರು. ಸೊ ಪೆನ್ಗಳ ಇತಿಹಾಸವನ್ನು ಬ್ರೀಫ್ ಆಗಿ ತಿಳ್ಕೊಂಡ್ವಿ, ಹಾಗೆ ವಿವಿಧ ಬಗೆಯ ಪೆನ್ಗಳ ಬಗ್ಗೆ ಸಹ ತಿಳ್ಕೊಳ್ಳೋಣ ಈ ಹಾಡಿನ ನಂತರ.

ಅಕ್ಷರಗಳ ಸಂಗಾತಿ. ಇವತ್ತಿನ ನಮ್ಮ ಗಾನ ಭಜನಾ ಕಾರ್ಯಕ್ರಮದ ವಿಷಯ ಪೆನ್ನ ಇತಿಹಾಸದ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡ್ವಿ. ವಿವಿಧ ಬಗೆಯ ಪೆನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಇನ್ನು ಪೆನ್ನ ಜೊತೆಗೆ ನಮ್ಮ ಒಡನಾಟ ಶುರುವಾಗೋದು ಸ್ಕೂಲ್ ಡೇಸ್ನಿಂದ. ಆವಾಗೆಲ್ಲ ಪೆನ್ಸಿಲ್ನಿಂದ ಪೆನ್ಗೆ ಶಿಫ್ಟ್ ಆಗಿರುವಂಥ ಒಂದು ಖುಷಿ ಇರುತ್ತೆ. ಅದೊಂದು ಕಡೆ ಆದರೆ ಪೆನ್ಸಿಲಲ್ಲಿ ಬರೆದ್ರೆ ಅಳಿಸೋದಕ್ಕೆ ಸುಲಭ ಎರೇಸರ್ನಿಂದ, ಆದರೆ ಪೆನ್ನಲ್ಲಿ ಬರೆದ್ರೆ ಎರೇಸ್ ಮಾಡೋದಕ್ಕೆ ಆಗಲ್ವಲ್ಲ ಅನ್ನೋ ಒಂದು ಬೇಜಾರು ಇನ್ನೊಂದು ಕಡೆ. ಹೀಗೆ ಎರಡು ಫೀಲ್ ಕೂಡ ಆಗ ಇರ್ತಾ ಇತ್ತು. ಆಗಷ್ಟೇ ಪೆನ್ಗಳ ಪರಿಚಯ ನಮಗೆ ಆಗಿರ್ತಿತ್ತು. ಸೊ ಬಗೆ ಬಗೆಯ ಪೆನ್ಗಳು ನಮ್ಮ ಕಣ್ಣನ್ನು ಸೆಳೀತಾ ಇದ್ವು. ಹಾಗೆ ಯಾವ ಪೆನ್ನಲ್ಲಿ ಬರೆದ್ರೆ ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಕಾಣಿಸ್ಬಹುದು ಅಂತ ನಮಗೂ ಸಹ ಕುತೂಹಲ ಇರ್ತಾ ಇತ್ತು ನಮ್ಮ ಶಾಲಾ ದಿನಗಳಲ್ಲಿ. ಆದರೆ ಮೊದಲ ಸಲ ಪೆನ್ ಯೂಸ್ ಮಾಡುವಾಗ ನಾವೆಲ್ಲರೂ ಹೆಚ್ಚಾಗಿ ತಗೊಳ್ತಾ ಇದ್ದಿದ್ದು ಬಾಲ್ ಪಾಯಿಂಟ್ ಪೆನ್ಗಳನ್ನೇ. ಈ ಬಾಲ್ ಪಾಯಿಂಟ್ ಪೆನ್ಗಳಲ್ಲಿ ಆಯಿಲ್ ಬೇಸ್ಡ್ ಪೇಸ್ಟ್ ಇಂಕ್ನ ಬಳಸಲಾಗುತ್ತೆ. ಅದು ಇದರ ಫ್ಯೂಲ್ ಅಂತ ಹೇಳ್ಬೋದು. ಹಾಗೆ ಅದರಲ್ಲಿ ಬಾಲ್ ಪಾಯಿಂಟ್ ಅನ್ನೋ ಒಂದು ಹೆಸರು ಯಾಕೆ ಬರುತ್ತೆ ಅಂದರೆ, ಆ ಪಾಯಿಂಟ್ ಇರುತ್ತಲ್ಲ ಪೆನ್ನ ಟಿಪ್, ಅದರಲ್ಲಿ ಒಂದು ಬಾಲ್ ರೋಲ್ ಆಗುತ್ತೆ ನಾವು ಬರೆಯೋವಾಗ ಪೇಪರ್ನಲ್ಲಿ ಅಥವಾ ಬುಕ್ ಮೇಲೆ ಬುಕ್ನಲ್ಲಿ ಬರೆಯುವಾಗ ಆ ಒಂದು ಬಾಲ್ ರೋಲ್ ಆಗುತ್ತೆ. ಅದು ನಮ್ಮ ಗಮನಕ್ಕೆ ಬರದೇ ಇರ್ಬೋದು, ಆದರೆ ಅದು ಆ ರೀತಿ ವರ್ಕ್ ಆಗೋದ್ರಿಂದನೇ ಬಾಲ್ ಪಾಯಿಂಟ್ ಪೆನ್ ಅನ್ನೋ ಹೆಸರು ಈ ಪೆನ್ಗೆ ಬಂದಿರೋದು. ಹಾಗೆ ಆ ರೀತಿ ರೋಲ್ ಆಗೋದ್ರಿಂದ ಬಾಲ್ ಪಾಯಿಂಟ್ ಪೆನ್ ಬಳಸೋದಕ್ಕೆ ಬಹಳ ಈಸಿ, ಅಂದರೆ ಬಹಳ ಬೇಗ ರೋಲ್ ಆಗುತ್ತೆ ಶೀಟ್ನ ಮೇಲೆ. ಹಾಗೆ ಕಡಿಮೆ ಪ್ರಮಾಣದ ಇಂಕ್ ಅದರ ಟಿಪ್ನಿಂದ ಡಿಸ್ಪೆನ್ಸ್ ಆಗೋದ್ರಿಂದ ಬಹಳ ಬೇಗ ಪೇಪರ್ನ ಮೇಲೆ ಬರೆದಾಗ ಡ್ರೈ ಆಗುತ್ತೆ. ಬಾಲ್ ಪಾಯಿಂಟ್ನ ಪೆನ್ನಲ್ಲಿ ಇಂಕ್ ಇರುತ್ತಲ್ಲ, ಇದು ಬೇರೆ ಪೆನ್ಗಳಿಗಿಂತ ಬಹಳ ಜಾಸ್ತಿ ಸಮಯ ಬರುತ್ತೆ ಯೂಸ್ ಮಾಡಿದಾಗ ಅಂತ ಹೇಳ್ತಾರೆ. ಹಾಗೆ ನಾವು ಸಹ ಬಳಸಿದಾಗ ಈ ಒಂದು ವಿಷಯವನ್ನು ಗಮನಿಸಿರ್ತೀವಿ. ಇಷ್ಟೊಂದು ದಿನಗಳು ನಾವು ಒಂದೇ ಪೆನ್ನನ್ನು ಯೂಸ್ ಮಾಡ್ತಿದ್ರೂ ಕೂಡ ಹಾಗೆ ಇರುತ್ತೆ ರೀಫಿಲ್ ಅಂತ ನಮಗೆ ಅನಿಸುತ್ತೆ, ಆ ಒಂದು ಅನುಭವ ನಮಗೆ ಆಗಿರುತ್ತೆ. ಹಾಗೆ ಬಾಲ್ ಪಾಯಿಂಟ್ ಪೆನ್ಗಳು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಯ್ಕೆ ಅಂತಲೇ ಹೇಳ್ಬೋದು. ಆಗಲೂ ಸಹ ಹಾಗೆ ಈಗಲೂ ಸಾಕಷ್ಟು ಜನರಿಗೆ ಇದು ಬಹಳ ಪ್ರಿಯವಾದಂತಹ ಪೆನ್. ಇನ್ನು ಈ ಪೆನ್ನ ಸ್ಕೂಲ್ನಲ್ಲಿ ಯೂಸ್ ಮಾಡುವಾಗ ನಮ್ಮ ಸ್ನೇಹಿತರು ಯಾರಾದರೂ ಒಬ್ಬರು ಜೆಲ್ ಪೆನ್ನ ಯೂಸ್ ಮಾಡ್ತಾ ಇದ್ರೆ ನಾವೆಲ್ಲರೂ ಬಹಳ ಕುತೂಹಲದಿಂದ ನೋಡ್ತಿದ್ವಿ, ಏನದು ಜೆಲ್ ಪೆನ್ ಹೀಗಿದೆಯಲ್ಲ ಬರೆದ್ರೆ. ನಾವು ಕೂಡ ಅದನ್ನು ಟೆಸ್ಟ್ ಮಾಡಿ ನೋಡ್ತಿದ್ವಿ, ಚೆನ್ನಾಗಿ ಬರೆಯುತ್ತೆ ನಾವು ಕೂಡ ತಗೋಬೇಕು ಅಂತ ಮನೆಯಲ್ಲಿ ಕೇಳಿ ತೆಗೆಸ್ಕೊಳ್ತಿದ್ವಿ. ಹಾಗೆ ಅದಕ್ಕೆ ಮತ್ತೊಂದು ಕಾರಣನೂ ಇರ್ತಿತ್ತು, ನಮ್ಮ ಫ್ರೆಂಡ್ಸ್ ಹೇಳೋದು ಏನಂತ ಅಂದರೆ ಜೆಲ್ ಪೆನ್ನಲ್ಲಿ ಬರೆದ್ರೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಮನೆಯಲ್ಲಿ ಕೇಳಿ ನಾವು ಕೂಡ ಜೆಲ್ ಪೆನ್ಗಳನ್ನ ತೆಗೆಸ್ಕೊಳ್ತಾ ಇದ್ವಿ, ಹಾಗೆ ಬರೆದು ಸಹ ನೋಡ್ತಾ ಇದ್ವಿ.

ಜೆಲ್ ಪೆನ್ನಲ್ಲಿ ಬರೆದು ನೋಡಿದಾಗ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪೆನ್ನಲ್ಲಿ ಬರೆದಾಗ ಅಂದ್ರೆ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬರೆದಾಗ ಅದು ಅಳಿಸ್ತಿರ್ಲಿಲ್ಲ, ಆದ್ರೆ ಜೆಲ್ ಪೆನ್ನಲ್ಲಿ ಬರೆದಾಗ ಅದು ನೀರ್ ಬಿದ್ದು ಅಳಿಸೋದ್ರೆ ಆಗ ಮತ್ತೆ ಬರಿಬೇಕಲ್ಲ ಅನ್ನೋ ಬೇಜಾರಂತೂ ಹಾಗೆ ಆಗ್ತಿತ್ತು. ಹಾಗೆ ಮತ್ತೊಂದು ಪೆನ್ ಇದೆ, ಬಾಲ್ ಪಾಯಿಂಟ್ ಪೆನ್ ಆಯ್ತು, ಜೆಲ್ ಪೆನ್ ಆಯ್ತು. ಜೆಲ್ ಪೆನ್ನಲ್ಲಿ ಇಂಕ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು, ಹೆಸರಲ್ಲೇ ಇದೆ ಜೆಲ್ ಅಂತ, ಹಾಗಾಗಿ ಲಿಕ್ವಿಡ್ ಬೇಸ್ಡ್ ಇಂಕ್ ಇರುತ್ತೆ. ಈ ಎರಡು ಪೆನ್ಗಳ ನಂತರ ಮತ್ತೊಂದು ಪೆನ್ ಯಾವುದು ಅಂದರೆ ಇದನ್ನು ಸಹ ನಾವೆಲ್ಲರೂ ಯೂಸ್ ಮಾಡಿರ್ತೀವಿ, ರೋಲರ್ ಬಾಲ್ ಪೆನ್. ಇದು ನೋಡೋದಕ್ಕೆ ಬಾಲ್ ಪಾಯಿಂಟ್ ಪೆನ್ ಥರನೇ ಇರುತ್ತೆ. ಇದರ ಟಿಪ್, ಬಾಲ್ ಪಾಯಿಂಟ್ ಪೆನ್ ಟಿಪ್ ಎರಡೂ ಕೂಡ ಒಂದೇ ಥರ ಇರುತ್ತೆ. ಬಟ್ ಆ ಬಾಲ್ ಪಾಯಿಂಟ್ ಪೆನ್ಗಳಲ್ಲಿ ಆಯಿಲ್ ಬೇಸ್ಡ್ ಪೇಸ್ಟ್ನ ಇಂಕ್ ಆಗಿ ಯೂಸ್ ಮಾಡ್ತೀವಿ, ಆದರೆ ಇಲ್ಲಿ ಅದರ ಬದಲು ಲಿಕ್ವಿಡ್ ಇಂಕ್ನ ಯೂಸ್ ಮಾಡೋದು. ಹಾಗಾಗಿ ಈ ಒಂದು ರೋಲರ್ ಬಾಲ್ ಪೆನ್ಗಳು ಜೆಲ್ ಪೆನ್ಗಳ ಕ್ಯಾಟಗರಿಯಲ್ಲೇ, ಅದರ ಒಂದು ಸಬ್ ಕ್ಯಾಟಗರಿಯಲ್ಲೇ ಬರುತ್ತೆ ಅಂತ ಕೂಡ ಹೇಳ್ಬೋದು. ಈ ಪೆನ್ಗಳಲ್ಲಿ ಅಂದರೆ ರೋಲರ್ ಬಾಲ್ ಪೆನ್ಗಳಲ್ಲಿ ಲಿಕ್ವಿಡ್ ಇಂಕ್ ಯೂಸ್ ಆಗೋದ್ರಿಂದ, ಅದನ್ನು ಬಳಸೋದ್ರಿಂದ ಇಂಕ್ ಈಸಿಯಾಗಿ ಫ್ಲೋ ಆಗುತ್ತೆ. ಹಾಗೆಯೇ ಟಿಪ್ಗೆ ಈಸಿಯಾಗಿ ಲೀಕ್ ಆಗೋದ್ರಿಂದ, ಇಂಕ್ ಬರೋದ್ರಿಂದ ಪೇಪರ್ನ ಮೇಲೆ ಅಬ್ಸಾರ್ಬ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಬಾಲ್ ಪಾಯಿಂಟ್ ಪೆನ್ಗೆ ಕಂಪೇರ್ ಮಾಡಿದ್ರೆ ರೋಲರ್ ಬಾಲ್ ಪೆನ್ಗಳು ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ ರೈಟಿಂಗ್ನ ಕೊಡುತ್ತೆ ಅಂತಲೂ ಹೇಳ್ಬೋದು. ಬರೆದು ನೋಡಿದಾಗ ಆ ಒಂದು ಫೀಲ್ ನಮಗಾಗುತ್ತೆ. ಹಾಗೆ ರೋಲರ್ ಬಾಲ್ ಪೆನ್ನಿಂದ ಬರೆದಾಗ ಅದು ಸ್ಮೂತಾಗಿ ಬಂದಾಗ ಎಷ್ಟೋ ಸಲ ಎಷ್ಟು ಚೆನ್ನಾಗಿ ಬರೆಯುತ್ತೆ, ಬೆಣ್ಣೆ ಥರ ಬರೆಯುತ್ತೆ ಅಂತ ಕೂಡ ಹೇಳಿದ್ದೀನ, ನೀವು ಕೂಡ ಕೇಳಿರ್ತೀರ. ಸ್ಕೂಲ್ ಡೇಸ್ನಲ್ಲಿ ಈ ಎಲ್ಲ ಪೆನ್ಗಳ ಜೊತೆಗೆ ನಾವು ಮತ್ತೊಂದು ಪೆನ್ನ ಯೂಸ್ ಮಾಡ್ತಾ ಇದ್ವಿ. ಆ ಒಂದು ಪೆನ್ ಯಾವುದು ಅಂತ ಯೋಚನೆ ಮಾಡಿ, ಆ ಪೆನ್ ಯಾವುದು ಅಂತ ಗೊತ್ತಾದರೆ ನಮಗೆ ಸಂದೇಶ ಕಳಿಸಿ. ಹಾಗೆ ಇವತ್ತಿನ ಗಾನ ಭಜನದ ವಿಷಯ ಪೆನ್. ಸೊ ನಿಮ್ಮ ಮೊದಲ ಪೆನ್, ಆ ಪೆನ್ನ ಜೊತೆಗಿನ ನಿಮ್ಮ ಕನೆಕ್ಷನ್, ಹಳೆಯ ನೆನಪು, ಶಾಲಾ ದಿನಗಳಲ್ಲಿ ನೀವು ಮೊದಲ ಸಲ ಪೆನ್ನ ಬಳಸಿದಾಗ ನಿಮಗಾದಂಥ ಖುಷಿ, ಇದೆಲ್ಲವನ್ನು ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029.

ಗಾನ ಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪೆನ್ ಅಕ್ಷರಗಳ ಸಂಗಾತಿ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ. ನಾವು ಮತ್ತೊಂದು ಬಗೆಯ ಪೆನ್ ಅನ್ನು ಯೂಸ್ ಮಾಡಿರ್ತೀವಿ ಸ್ಕೂಲ್ ಡೇಸ್ನಲ್ಲಿ. ನಾವೆಲ್ಲರೂ ಕಾಮನ್ ಆಗಿ ಯೂಸ್ ಮಾಡಿರ್ತೀವಿ. ಅದು ಯಾವ ಬಗೆಯ ಪೆನ್ ಅಂತ ಕೇಳಿದ್ದೆ. ನಳಿನಗೌಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಆದರೆ ಒಂದು ಬ್ರ್ಯಾಂಡ್ನ ಹೆಸರನ್ನ ಹೇಳಿದ್ದೀರಾ, ಆದರೆ ನಿಮ್ಮ ಪೆನ್ ಸರಿಯಾಗಿದೆ. ಹಾಗೆ ಶಾಂತಾಚಾರ ಬಡಿಗೀರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಪೆನ್ನ ಕುರಿತಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಒಂದು ಪೆನ್ ಬ್ರ್ಯಾಂಡ್ನ ಹೆಸರನ್ನ ಹೇಳಿದ್ದೀರಿ, ಆದರೆ ಅದು ಬಾಲ್ ಪಾಯಿಂಟ್ ಪೆನ್. ಓಕೆ, ಹಾಗೆ ಇದೇ ಪೆನ್ ಇರಬಹುದು ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಪೆನ್ ಕುರಿತಂತಹ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ. ಓಕೆ, ಹಾಗಾದರೆ ಯಾವ ಪೆನ್ ಅಂತ ಈಗಾಗಲೇ ನಮ್ಮ ನಳಿನಗೌಡರವರು ಸಂದೇಶ ಕಳಿಸಿದ್ದಾರೆ. ಹೌದು, ಸ್ಕೂಲ್ ಡೇಸ್ನಲ್ಲಿ ನಾವು ಬಹಳ ಹೆಚ್ಚಾಗಿ ಅಂತ ಅಲ್ಲದೆ ಹೋದರೂ ಈ ಬಾಲ್ ಪಾಯಿಂಟ್ ಪೆನ್ ಹಾಗೆ ಜೆಲ್ ಪೆನ್ ಯೂಸ್ ಮಾಡಿದ್ಮೇಲೆ ಈ ಒಂದು ಪೆನ್ನ ಯೂಸ್ ಮಾಡಿರ್ತೀವಿ. ಅದೇ ಫೌಂಟೇನ್ ಪೆನ್ ಅಥವಾ ಇಂಕ್ ಪೆನ್, ವಾಟರ್ ಬೇಸ್ಡ್ ಲಿಕ್ವಿಡ್ ಇರುವಂತಹ ಇಂಕ್ನ ಯೂಸ್ ಮಾಡೋದ್ರಿಂದ ಇದನ್ನು ಇಂಕ್ ಪೆನ್ ಅಂತ ಕರೀತಾ ಇದ್ರು. ಹಾಗೆ ಬಾಲ್ ಪಾಯಿಂಟ್ ಪೆನ್, ಜೆಲ್ ಪೆನ್, ರೂಲರ್ ಬಾಲ್ ಪೆನ್, ಈ ಮೂರೂ ಪೆನ್ಗಳಲ್ಲಿ ನಾವು ಪೆನ್ನ ತುದಿಯನ್ನು ಟಿಪ್ ಅಂತ ಕರಿತೀವಿ. ಹಾಗೆ ಅದರ ಮೂವಿಂಗ್ ಪಾರ್ಟ್, ಮುಂಭಾಗದಲ್ಲಿ ಮೂವಿಂಗ್ ಪಾರ್ಟ್ ಕೂಡ ಇರುತ್ತೆ. ಆದರೆ ಈ ಫೌಂಟೇನ್ ಪೆನ್ನಲ್ಲಿ ನಿಬ್ ಇರುತ್ತೆ. ಈ ಮೂರೂ ಪೆನ್ಗಳಲ್ಲಿ ಟಿಪ್ನ ನಾವು ಟಿಪ್ ಅಂತಲೇ ಕರಿತೀವಿ ತುದಿಯನ್ನು, ಆದರೆ ಇಂಕ್ ಪೆನ್ನಲ್ಲಿ ನಾವು ಟಿಪ್ನ, ಪೆನ್ ಟಿಪ್ನ ನಿಬ್ ಅಂತ ಕರಿತೀವಿ. ಹಾಗೆ ಮೂವಿಂಗ್ ಪಾರ್ಟ್ ಕೂಡ ಮುಂಭಾಗದಲ್ಲಿ, ಈ ಪೆನ್ನ ಮುಂಭಾಗದಲ್ಲಿ ಇರೋದಿಲ್ಲ. ಇನ್ನು ಈ ಪೆನ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ರೀಫಿಲ್ ಇರ್ತಾ ಇರಲಿಲ್ಲ, ಈಗಲೂ ಸಹ ಇರೋದಿಲ್ಲ. ಹಾಗೆ ಇಂಕ್ ರಿಸರ್ವಾಯರ್ ಇರ್ತಿತ್ತು, ಇಂಕ್ನ ಸ್ಟೋರ್ ಮಾಡ್ಬೋದಾಗಿತ್ತು, ಇಂಕ್ನ ಫಿಲ್ ಮಾಡ್ಬೋದಾಗಿತ್ತು, ರೀಫಿಲ್ಲೆಬಲ್ ಆಗಿರ್ತಿತ್ತು, ಹಾಗೆ ಡಿಸ್ಪೋಸಬಲ್ ಕೂಡ ಆಗಿರ್ತಾ ಇತ್ತು. ಇಂಕ್ ಬಾಟಲ್ನಿಂದ ಡ್ರಾಪರ್ನ ಸಹಾಯದಿಂದ ನಾವು ಇಂಕ್ನ ಈ ಪೆನ್ಗೆ ಫಿಲ್ ಮಾಡ್ತಾ ಇದ್ವಿ. ಹಾಗೆ ಇಂಕ್ ಫಿಲ್ ಮಾಡುವಾಗ ಕೈಯೆಲ್ಲ ಸ್ಟೈನ್ ಮಾಡ್ಕೊಳ್ತಿದ್ವಿ. ಏನೇ ಆದರೂ ಇಂಕ್ ಪೆನ್ನಲ್ಲಿ ಬರೆಯೋದು ಒಂಥರ ಖುಷಿ ಕೊಡ್ತಾ ಇತ್ತು. ಈಗಲೂ ಸಹ ಸಾಕಷ್ಟು ಜನರು ಫೌಂಟೇನ್ ಪೆನ್ನ, ಇಂಕ್ ಪೆನ್ನ ಯೂಸ್ ಮಾಡ್ತಾರೆ. ಅದರಲ್ಲೂ ಈಗ ನಾವು ಯಾರಾದರೂ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಕಲೀಗ್ಸ್ ಫೌಂಟೇನ್ ಪೆನ್ನ ಯೂಸ್ ಮಾಡೋದು ನೋಡಿದಾಗ ನಮ್ಮ ಮನಸ್ಸು ಹಾಗೇ ನಮ್ಮ ಶಾಲಾ ದಿನಗಳಿಗೆ ಜಾರಿಬಿಡುತ್ತೆ. ಆಗ ನಾವು ಹೇಗೆ ಇಂಕ್ ಫಿಲ್ ಮಾಡ್ತಾ ಇದ್ವಿ, ಹೇಗೆಲ್ಲ ನಾವು ಪೆನ್ನ ಯೂಸ್ ಮಾಡ್ತಿದ್ವಿ, ಆ ಪೆನ್ನಲ್ಲಿ ಇಂಕ್ ಇಲ್ಲದೆ ಇದ್ದಾಗ ನಾವು ಹೇಗೆ ಪೆನ್ನಲ್ಲಿ ಆ ಇಂಕ್ನ ಡ್ರಾಪ್ನ ಹೇಗೆ ಹೀರೋ ಥರ ಅದನ್ನು ಟಿಪ್ನ ಮಾಡ್ತಿದ್ವಿ, ಇದೆಲ್ಲ ಒಂದಷ್ಟು ಟ್ರಿಕ್ಸ್ ಇತ್ತಲ್ಲ ಆಗ, ಅದೆಲ್ಲ ನಮ್ಮ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದಾಗಿರ್ಬೋದು, ನಾವು ಅವ್ರಿಗೆ ಕಲಿಸಿದ್ದಾಗಿರ್ಬೋದು, ಇದೆಲ್ಲ ಕೂಡ ನೆನಪಾಗುತ್ತೆ. ಹಾಗೆಯೇ ಮತ್ತೊಂದು ವಿಷಯ ಇದೆ ಈ ಇಂಕ್ ಪೆನ್ನಲ್ಲಿ. ಈ ಇಂಕ್ ಪೆನ್ನಲ್ಲಿ ನೀವು ಬರೆದಾಗ ನೀವು ಅಬ್ಸರ್ವ್ ಮಾಡಿ, ಪೆನ್ನಲ್ಲಿ ಬರಿತಾ ಇದ್ದಾಗ ಪೇಪರ್ ಮೇಲೆ ಆ ಇಂಕ್ ಡ್ರೈ ಆಗುತ್ತಲ್ಲ, ಅಂದರೆ ಬರೆದಾಗ ಒಂದು ರೀತಿ ಇರುತ್ತೆ, ಬರೆದ ಮೇಲೆ ಆ ಒಂದು ಪದ ಡ್ರೈ ಆಗುತ್ತಲ್ಲ, ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು ಯಾವಾಗ ಅಂದರೆ ನಮ್ಮ ಸ್ಕೂಲ್ ಡೇಸ್ನಲ್ಲಿ. ಈಗ ಅದು ಸಾಮಾನ್ಯ ಅಂತ ಅನ್ನಿಸ್ಬೋದು, ಬಟ್ ಆಗ ನಮಗೆ ಅದೊಂಥರ ವಿಶೇಷವಾಗಿರ್ತಿತ್ತು. ಅದನ್ನು ನೋಡೋದಕ್ಕೆ ಅಂತಲೇ ಮತ್ತೆ ಮತ್ತೆ ಬರೆಯೋದು, ಅದು ಡ್ರೈ ಆಯಿತಾ ಅಂತ ನೋಡೋದು, ಅದೊಂಥರ ಖುಷಿ ಕೊಡ್ತಾ ಇತ್ತು. ಆಗ ಹೆಚ್ಚಾಗಿ ಮಕ್ಕಳಿಗೆ ಇಂಕ್ ಪೆನ್ ಬಳಸಿದಾಗ ಈ ಒಂದು ಖುಷಿ ಆಗ್ತಾ ಇತ್ತು. ನೀವು ಸಹ ಫೌಂಟೇನ್ ಪೆನ್ನ ನಿಮ್ಮ ಶಾಲಾ ದಿನಗಳಲ್ಲಿ ಯೂಸ್ ಮಾಡಿದ್ರಾ, ಈಗಲೂ ಮಾಡ್ತಾ ಇದ್ದೀರಾ, ಇಂಕ್ ಪೆನ್ ಅಂದರೆ ನಿಮಗೆ ಬಹಳ ಇಷ್ಟನಾ, ಅಥವಾ ಯಾವ ಬಗೆಯ ಪೆನ್ ನಿಮಗೆ ಇಷ್ಟ? ಇಲ್ಲಿ ಬ್ರ್ಯಾಂಡ್ನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾವ ಬಗೆಯ ಪೆನ್ ಅಂದರೆ ಅದು ಬಾಲ್ ಪಾಯಿಂಟ್ ಪೆನ್ನ, ಜೆಲ್ ಪೆನ್ನ, ಅಥವಾ ರೋಲರ್ ಬಾಲ್ ಪೆನ್ನ, ಇಲ್ಲ ಅಂದರೆ ಇಂಕ್ ಪೆನ್ನ, ಯಾವ ಬಗೆಯ ಪೆನ್ ನಿಮಗೆ ಇಷ್ಟ ಅಂತ ಕೂಡ ನಮಗೆ ಸಂದೇಶ ಕಳಿಸಿ ತಿಳಿಸ್ಬಹುದು. ಹಾಗೆ ಪೆನ್ನ ಜೊತೆಗೆ ನಿಮಗೆ ಒಂದು ಕನೆಕ್ಷನ್ ಇರುತ್ತೆ, ಹಳೆಯ ನೆನಪುಗಳಿರುತ್ತೆ, ಅದನ್ನು ಸಹ ನೀವು ಹಂಚ್ಕೋಬಹುದು ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483091019. 9483091020

29 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಇದು ಗಾನ ಬಜಾನ ಪೆನ್ ಅಕ್ಷರಗಳ ಸಂಗಾತಿ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ. ಈಗ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಒಂದು ಪೆಪ್ಪಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. Never ever did I think I'd fall in love. I'm wacky, oh yeah.

ಗಾನ ಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪೆನ್ ಅಕ್ಷರಗಳ ಸಂಗಾತಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಗಲೇ ಇಂಕ್ ಪೆನ್ನ ಬಗ್ಗೆ ಮಾತಾಡಿದ್ವಿ, ಇನ್ನು ಪೆನ್ನ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೊಳ್ತಾ ಸಾಗೋಣ. ನಾವೆಲ್ಲರೂ ಪೆನ್ನ ತಗೊಳೋದಕ್ಕೆ ಅಂತ ಅಂಗಡಿಗೆ ಹೋದಾಗ, ಅದು ಸ್ಕೂಲ್ ಡೇಸ್ನಲ್ಲಿ ಆಗಿರ್ಬೋದು ಅಥವಾ ಈಗಲಾದರೂ ಆಗಬಹುದು, ಮೊದಲು ಏನು ಮಾಡ್ತೀವಿ, ಪೆನ್ ಬರೆಯುತ್ತಾ ಅಂತ ಚೆಕ್ ಮಾಡ್ತೀವಿ. ಹೇಗೆ ಚೆಕ್ ಮಾಡ್ತೀವಿ, ಅಲ್ಲಿ ಅಂಗಡೀಲಿ ಇರುವಂಥ ಒಂದು ಪೇಪರ್ನ ಮೇಲೆ ನಾವು ಬರೆದು ನೋಡ್ತೀವಿ. ಏನಂತ ಬರಿತೀವಿ ಅಂತ ಅಂದರೆ ಅದು ನಮ್ಮ ಹೆಸರೇ ಆಗಿರುತ್ತೆ. ಹೀಗೆ ಸಾಕಷ್ಟು ಜನರು ಪೆನ್ ತಗೊಳ್ಳುವಾಗ ಮೊದಲನೇ ಸಲ ಪೆನ್ನ ಚೆಕ್ ಮಾಡುವಾಗ ಅವರ ಹೆಸರನ್ನೇ ಬರೀತಾರಂತೆ. ಸುಮಾರು 95% ಜನರು ಪೆನ್ನ ಮೊದಲ ಬಾರಿಗೆ ಖರೀದಿಸುವಾಗ ಅವರ ಹೆಸರನ್ನ ಬರೆದು ಚೆಕ್ ಮಾಡಿ ಪೆನ್ ಬರೀತಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡಾದ್ಮೇಲೆ ಬರೀತಿದೆ ಅಂತ ಅನ್ಸಿದ್ಮೇಲೆ ತಗೊಳ್ತಾರಂತೆ. ನೋಡಿ, ಪೆನ್ನ ಟೆಸ್ಟ್ ಮಾಡೋದಕ್ಕೂ ಕೂಡ ನಮ್ಮ ಹೆಸರನ್ನೇ ನಾವು ಯೂಸ್ ಮಾಡ್ಕೊಳ್ತೀವಿ. ಹಾಗೆ ನಾವು ಒಂದು ಪೆನ್ನಿಂದ ಎಷ್ಟು ದಿನಗಳು ಅಥವಾ ಎಷ್ಟು ಪದಗಳನ್ನ ಬರೀಬಹುದು ಅಂತ ಅಂದರೆ, ಸರಿಸುಮಾರು 45,000 ಪದಗಳನ್ನ ಬರೀಬಹುದಂತೆ. ಪದಗಳು ಅಂತ ಅಂದಾಗ ನಮಗೆ ಅದು ಒಂದು ಬುಕ್ನಷ್ಟಾಗತ್ತಾ ಅಥವಾ ಅದರ ಡಿಸ್ಟೆನ್ಸ್ ಎಷ್ಟು ಅಂತ ಯೋಚನೆ ಮಾಡೋದಾದರೆ, ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದ ಒಂದು ಪೆನ್ ರೀಫಿಲ್ ಮುಗಿಯೋದ್ರೊಳಗೆ ನಾವು ಬರೆಯೋದಕ್ಕೆ ಸಾಧ್ಯ ಆಗುತ್ತಂತೆ. ಹಾಗೆ ಬುಕ್ನ ಒಂದು ಮೆಜರ್ಮೆಂಟ್ ತಗೊಳ್ಳೋದಾದರೆ, ಸುಮಾರು 100 ಪೇಜ್ಗಳಷ್ಟು ನಾವು ಒಂದು ಪೆನ್ ರೀಫಿಲ್ ಮುಗಿಯೋದ್ರೊಳಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತಂತೆ. ಹಾಗೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ಸೆಕೆಂಡ್ಗೆ ಎಷ್ಟು ಬಾಲ್ ಪಾಯಿಂಟ್ ಪೆನ್ಗಳು ಮಾರಾಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? 125 ಬಾಲ್ ಪಾಯಿಂಟ್ ಪೆನ್ಗಳು ಪ್ರತಿ ಸೆಕೆಂಡ್ಗೆ ಮಾರಾಟ ಆಗುತ್ತಂತೆ. ನೋಡಿ, ಬಾಲ್ ಪಾಯಿಂಟ್ ಪೆನ್ಗಳು ಎಷ್ಟು ಫಾಸ್ಟ್ ಮೂವಿಂಗ್ ಆಗಿದೆ ಅಂತ. ಹಾಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ ಅಂತ ಅಂದರೆ, ನಮ್ಮ ಸ್ಟುಡಿಯೋ ಕ್ಲಾಕ್ನ ಸಮಯ 6:40 ಆಗ್ತಾ ಇದೆ. 6:40 ಸರಿಯಾಗಿ ಏನು ಅಂತ ನಿಮಗೆಲ್ಲ ಗೊತ್ತಲ್ಲ, ಪ್ರದೇಶ ಸಮಾಚಾರ ಇರುತ್ತೆ. ಪ್ರದೇಶ ಸಮಾಚಾರದ ನಂತರ ಗಾನ ಭಜನ ಕಾರ್ಯಕ್ರಮದಲ್ಲಿ ಪೆನ್ಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಪೆನ್ಗಳ ಬಗ್ಗೆ ನೀವೆಲ್ಲರೂ ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ತಾ ಇದ್ದೀರಾ, ಹಾಗೆ ಯಾವ ಪೆನ್ ನಿಮಗೆ ಇಷ್ಟ ಅಂತ ಸಹ ತಿಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ ಸ್ನೇಹಿತರೆ. ಹಾಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇದು ಗಾನ ಭಜನಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕ, ಮುಖ್ಯಮಂತ್ರಿ ಅಭಿಮತ. ಕಾಡಂಚಿನ ರೈತರ ಹಿತ ಕಾಪಾಡುವಂತೆ ಪ್ರತಿಪಕ್ಷ ಬಿಜೆಪಿ ಸಲಹೆ. ಮೇಲ್ಮನೆಯಲ್ಲಿಯೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಪಕ್ಷಾತೀತ ವಿರೋಧ. ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸಲಹೆ. ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸುವಂತೆ ಬಿಜೆಪಿ ಆಗ್ರಹ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಪತ್ರ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ. ವಾರ್ತೆಗಳ ವಿವರ. ರಾಜಕಾರಣ ಬದಿಗಿಟ್ಟು ರಾಜ್ಯದ ಹಿತ ಕಾಪಾಡುವ ಕೆಲಸ ಮಾಡುವಂತೆ ಪ್ರತಿಪಕ್ಷಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಇಂದು ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ ರಾಜ್ಯದ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಪಶ್ಚಿಮ ಘಟ್ಟ ಸಂರಕ್ಷಣೆಯ ವಿಚಾರದಲ್ಲಿ ಎದುರಾಗಿರುವ ಪ್ರಸ್ತುತ ಬಿಕ್ಕಟ್ಟಿಗೆ ಅಂದಿನ ಯುಪಿಎ ಸರ್ಕಾರದ ರಚಿಸಿದಂತಹ ಮಾಧವ ಗಾಡ್ಗಿಲ್ ವರದಿಯೇ ಮೂಲ ಕಾರಣ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಪಶ್ಚಿಮ ಘಟ್ಟದ 56,000 ಚದರ ಕಿಲೋಮೀಟರ್ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದ್ದು, ರಾಜ್ಯದ ಅತಿ ಹೆಚ್ಚು 20,668 ಚದರ ಕಿಲೋಮೀಟರ್ ಪ್ರದೇಶ ಸೇರಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಸಮನ್ವಯತೆ ತರುವ ಮೂಲಕ ಕಾಡಂಚಿನ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಬೇಕು. ಕೇಂದ್ರ ಸರ್ಕಾರಕ್ಕೆ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋಗಿ ಸಮಸ್ಯೆಯ ಮನವರಿಕೆ ಮಾಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಹಿರಿಯ ಸದಸ್ಯ ಆರ್ವಿ ದೇಶಪಾಂಡೆ ಮಾತನಾಡಿ, ಅರಣ್ಯ ರಕ್ಷಣೆಯ ಹೆಸರಿನಲ್ಲಿ ಜನಸಾಮಾನ್ಯರನ್ನು ಬೀದಿಪಾಲು ಮಾಡುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟಗಳ ಭಾಗಗಳ ಜನರ ಬದುಕುವ ಹಕ್ಕನ್ನು ಕಸಿದುಕೊಂಡಿದೆ ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಕಸ್ತೂರಿ ರಂಗನ್ ವರದಿ ಜಾರಿ ಕುರಿತಂತೆ ಪಕ್ಷಾತೀತವಾಗಿ ಚರ್ಚೆ ನಡೆಯಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಸ್ತೂರಿ

0: ವರದಿ ಜಾರಿ ಕುರಿತಂತೆ ಟಿಪ್ಪಣಿ ಮಂಡಿಸಿದರು. ಪರಿಸರವನ್ನು ಉಳಿಸುವ ಮೂಲಕ ಅಲ್ಲಿನ ಜನರ ಹಿತರಕ್ಷಣೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ಸದಸ್ಯ ಸಿಟಿ ರವಿ ವರದಿಯ ಜಾರಿಯಿಂದ ಪಶ್ಚಿಮ ಘಟ್ಟಗಳ ಕಾಡಂಚಿನ ಜನರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿ, ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಪರಾಮರ್ಶೆ ನಡೆಸಬೇಕು. ಪಶ್ಚಿಮ ಘಟ್ಟಗಳ ಯಾವ ಜೀವಕ್ಕೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಭೋಜನ ವಿರಾಮಕ್ಕೂ ಮುಂದೂಡದೆ ಮುಂದುವರಿದ ಕಲಾಪದಲ್ಲಿ ಜೆಡಿಎಸ್ನ ಭೋಜೇಗೌಡ ವಿಷಯ ಪ್ರಸ್ತಾಪಿಸಿ ವೈಮಾನಿಕ ಸಮೀಕ್ಷೆ ಮಾಡಿರುವ ಕಸ್ತೂರಿ ರಂಗನ್ ಅವರು ಸ್ಥಳೀಯರ ಇತಿಹಾಸ ಜೀವನ ಕ್ರಮ ಮರೆತಂತಿದೆ ಎಂದು ಅಭಿಪ್ರಾಯಪಟ್ಟರು. ಬಿಜೆಪಿಯ ಹರೀಶ್ ಕುಮಾರ್, ಕಾಂಗ್ರೆಸ್ನ ಐವಾನ್ ಡಿಸೋಜಾ ಸೇರಿದಂತೆ ಹೆಚ್ಚಿನ ಸದಸ್ಯರು ಪಕ್ಷಾತೀತವಾಗಿ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡದಂತೆ ಸರ್ಕಾರವನ್ನು ಒತ್ತಾಯಿಸಿದರು. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ, ಬರಗಾಲದ ಪರಿಸ್ಥಿತಿ, ರೈತರ ಸಮಸ್ಯೆ ಕುರಿತಂತೆ ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಅಶೋಕ, ಈ ಅಧಿವೇಶನವನ್ನು ವಿಶೇಷ ಅಧಿವೇಶನ ಎಂದು ಕರೆಯುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನೈಸ್ ಯೋಜನೆ, ಬಿಡದಿ ಟೌನ್ಶಿಪ್, ಕೆಪಿಎಸ್ಸಿ ಹಗರಣದಂತಹ ವಿಷಯಗಳ ಚರ್ಚೆಯನ್ನು ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಕಸ್ತೂರಿ ರಂಗನ್ ವರದಿ ಮತ್ತು ಬರಗಾಲದ ಸಮಸ್ಯೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿನ ತೀವ್ರ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಬರಪೀಡಿತ ಪ್ರದೇಶಗಳನ್ನು ಸರಿಯಾಗಿ ಗುರುತಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೆಡಿಎಸ್, ಕಾಂಗ್ರೆಸ್ ಸರ್ಕಾರದ ನಿಷ್ಕ್ರಿಯತೆಯನ್ನು ಇದು ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದೆ. ಸರ್ಕಾರವನ್ನು ಮುಖ್ಯಮಂತ್ರಿ ನಡೆಸುತ್ತಿದ್ದಾರೆಯೇ ಅಥವಾ ಹವಾ ನಿಯಂತ್ರಿತ ಕಚೇರಿಗಳಲ್ಲಿ ಕುಳಿತಿರುವ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವಂತಹ ಅಧಿಕಾರಿಗಳೊಂದಿಗೆ ಸಹಕರಿಸಲು ಫೈಜರ್ ಕಂಪನಿಯ ಸಾಗಣೆ ಮತ್ತು ವಿಸ್ತರಣೆ ಏಜೆನ್ಸಿ ವಿಫಲವಾಗಿದೆ ಹಾಗೂ ಅಧಿಕಾರಿಗಳು ಕೋರಿದ ಪ್ರಮುಖ ಮಾಹಿತಿಯನ್ನು ಒದಗಿಸಿಲ್ಲ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧ ಜಾಲದ ಕುರಿತಂತೆ ಎಸ್ಐಡಿ ತನಿಖೆ ನಡೆಸುತ್ತಿದೆ. ಈ ಜಾಲದ ಪ್ರಮುಖ ರುವಾರಿ ಯಾರೆಂದು ಗುರುತಿಸಲು ವಿತರಕರಿಂದ ಹಿಡಿದು ಔಷಧಿಗಳನ್ನು ಖರೀದಿ ಪಡೆದವರಿಗೆ ಎಲ್ಲರನ್ನೂ ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈಗಾಗಲೇ 24 ಕೇಂದ್ರಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. 17 ಸಂಸ್ಥೆಗಳ ಪರವಾನಗಿಗಳನ್ನು ರದ್ದುಗೊಳಿಸಲಾಗಿದೆ ಮತ್ತು 7 ಪರವಾನಗಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ಆರೋಗ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಅತ್ಯುತ್ತಮ ಸಾಧನೆಗೈದವರಿಗೆ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ನಾಳೆ ನಡೆಯಲಿದೆ. ಗುಜರಾತ್ನ ಕೆವಾಡಿಯಾದ ಏಕತಾ ನಗರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಬಾರಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲ ಚಲನಚಿತ್ರ ಜೀವನ ಹೊಂದಿರುವಂತಹ ಅನಂತ್ನಾಗ್ ತಮ್ಮ ವೈವಿಧ್ಯಮಯ ಅಭಿನಯದ ಮೂಲಕ ಕನ್ನಡ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಚಿರಸ್ಮರಣೀಯ ಕೊಡುಗೆಯನ್ನ ನೀಡಿದ್ದಾರೆ. 2012ರ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಹಳೆಯ ತನಿಖಾ ಅಧಿಕಾರಿಗಳನ್ನು ಹೊರಗಿಟ್ಟು 3 ತಿಂಗಳ ಒಳಗೆ ಹೊಸ ತಂಡದಿಂದ ವರದಿ ಸಲ್ಲಿಸಲು ನಿರ್ದೇಶನ ನೀಡಿದೆ. ಪ್ರಕರಣ ನಡೆದಂತಹ 14 ವರ್ಷಗಳ ಬಳಿಕ ನ್ಯಾಯಾಲಯ ಈ ಆದೇಶ ನೀಡಿದೆ. ಸೌಜನ್ಯ ತಾಯಿ ಕುಸುಮಾವತಿ 2024ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಮರು ತನಿಖೆ ಕೋರಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ 2026ರಲ್ಲಿ ಸುಪ್ರೀಂಕೋರ್ಟ್ಗೆ ವಿಶೇಷ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ

ಆಲೋಚನೆ ಕುರಿತ ಒಂದು ನೋಟ ಇದೀಗ ಮೂಡಿಬರಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದಂತಹ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನು ಉಂಟುಮಾಡಿದೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್, ಸಾರಿಗೆ ಸಂಪರ್ಕ ವ್ಯವಸ್ಥೆ ಸುಧಾರಣೆ ಹಾಗೂ ರಾಷ್ಟ್ರೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ ಇದ್ದಂಥ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಇನ್ನು ಹವಾಮಾನ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ 24ರಂದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್, ಕೊಡಗು, ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಹಾಗೂ ಧಾರವಾಡ, ಕೊಪ್ಪಳ, ಗದಗ, ರಾಯಚೂರು, ತುಮಕೂರು, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ನಗರ ಸುತ್ತಮುತ್ತ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿರಂಗನ್ ವರದಿ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕ, ಮುಖ್ಯಮಂತ್ರಿ ಅಭಿಮತ. ಕಾಡಂಚಿನ ರೈತರ ಹಿತ ಕಾಪಾಡುವಂತೆ ಪ್ರತಿಪಕ್ಷ ಬಿಜೆಪಿ ಸಲಹೆ. ಮೇಲ್ಮನೆಯಲ್ಲೂ ಕಸ್ತೂರಿರಂಗನ್ ವರದಿ ಜಾರಿಗೆ ಪಕ್ಷಾತೀತ ವಿರೋಧ. ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸಲಹೆ. ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸುವಂತೆ ಬಿಜೆಪಿ ಆಗ್ರಹ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಪತ್ರ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: 90.9 FM. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:50:33. ಸ್ನೇಹಿತರೆ, ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026, ಸ್ವಚ್ಛತೆಯೇ ಸೇವೆ, ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55 ಆಗಿದೆ. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೆಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜೆಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜೆಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
2: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕೆ ಅದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ಥರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋವಾಗ ನಮಗೆ ಓ ಈ ಥರ ಮಾಡೋದು ಚೆನ್ನಾಗಿರುತ್ತೆ, ಈ ಥರ ಮಾಡೋದು ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಭಾರತ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ರದ್ದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಇದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಹಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ ನೋಡಿ, ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ. ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀ ರೆಕಾರ್ಡಿಂಗ್ ನಲ್ಲಿ ಹಾಡಿದ್ದು, ರೆಕಾರ್ಡ್ ಮಾಡಲಿಲ್ಲ ಸಪರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀ ರೆಕಾರ್ಡಿಂಗ್ ನಲ್ಲೇ ಹಾಡ್ಬಿಟ್ಟೆ, ರೀ ರೆಕಾರ್ಡಿಂಗ್ ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದು. ಈ ತರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟ್ ಆಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ. ಇಲ್ಲ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಈಗ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ ನಾನು.

ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ್ದು. ಅದು ಯಾರು ಅಂತ ಹೇಳಲ್ಲ, ಇದಾಯಿತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರೆಲ್ಲರೂ, ವಿಜಯ ಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜಣ್ಣನವರಾಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು, ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗ್ ಇದೆ, ಜಲ್ ತರಂಗ್ ಇದೆ, ಇದೇ ಮ್ಯೂಸಿಕ್ ನಮ್ಮ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವ್ರು ಭೂತ ಹೆಣ್ ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲ್ಯಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ದರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಇನ್ನೂ ಜಿ ಕೆ ವೆಂಕಟೇಶ್ ಇದಾರಪ್ಪ

0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20ರಿಂದ ಜಾರಿಗೆ ಬರಲಿದೆ. ಈ ಕುರಿತು ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ ಶೇಕಡಾ 100% ಸುಂಕ ಮುಕ್ತ ಪ್ರವೇಶ ಕಲ್ಪಿಸಲಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಾಳೆ ನವದೆಹಲಿಯಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟನೆ ಮಾಡಲಿದ್ದಾರೆ. ಫ್ಯೂಜಿ ಫಿಲ್ಮ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಕೋಜಿ ವಾಡಾ ನೇತೃತ್ವದ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿತು. ಸಭೆಯಲ್ಲಿ ಸುಧಾರಿತ ವೈದ್ಯಕೀಯ ತಂತ್ರಜ್ಞಾನ, ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ ಮತ್ತು ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸೆಗಳ ಬಳಕೆ, ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಸೇರಿದಂತೆ ಸಂಕೀರ್ಣ ಕಾಯಿಲೆಗಳ ಪತ್ತೆ ಮತ್ತು ಚಿಕಿತ್ಸೆಯಲ್ಲಿ ಅವುಗಳ ಪಾತ್ರ ಕುರಿತು ಚರ್ಚೆ ನಡೆಸಲಾಯಿತು. ಡಾಕ್ಟರ್ ಕಸ್ತೂರಿರಂಗನ್ ವರದಿಯಲ್ಲಿ ಪಶ್ಚಿಮ ಘಟ್ಟದ 56,000 ಚದರ ಕಿಲೋಮೀಟರ್ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿತ್ತು. ಇದರಲ್ಲಿ ಕರ್ನಾಟಕದ ಅತಿ ಹೆಚ್ಚು ಅಂದರೆ 20,668,000 ಚದರ ಕಿಲೋಮೀಟರ್ ಪ್ರದೇಶ ಸೇರಿದೆ. ಇದರಿಂದ ರಾಜ್ಯದ 10 ಜಿಲ್ಲೆಗಳ ಲಕ್ಷಾಂತರ ರೈತರಿಗೆ ತೊಂದರೆಯಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ. ಡಾಕ್ಟರ್ ಕಸ್ತೂರಿರಂಗನ್ ವರದಿ ವಿರೋಧಿಸಿ ಇಂದು ರೈತಪರ ಸಂಘಟನೆಗಳ ಕರೆ ನೀಡಿದಂತಹ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ 6 ನ್ಯಾಯಾಲಯಗಳಲ್ಲಿ ನಡೆದಂತಹ ಲೋಕ ಅದಾಲತ್ನಲ್ಲಿ ಒಟ್ಟು 222 ಪ್ರಕರಣಗಳು ಇತ್ಯರ್ಥವಾಗಿದೆ ಎಂದು ಹಿರಿಯ ನ್ಯಾಯಾಧೀಶ ದಾಸರಿ ಕ್ರಾಂತ್ ಕಿರಣ್ ತಿಳಿಸಿದ್ದಾರೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ನ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬಾಂಗ್ಲಾದೇಶವನ್ನು 3-0 ಅಂತರದಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಗೆಲ್ಲಕ್ಕೆ ಇಟ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಗೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ್ತ 100

0: ಇವತ್ತು ಮಳಿಗೆಗಳು ಇರಲಿವೆ. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ, ನಮ್ಮ ಸರಸ್ಮೇಳ 2026.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಎಸ್ 102.9 ಎಫ್ಎಂನಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:04:12. ನಾವಿದ್ದೀವಿ ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮದಲ್ಲಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಪೆನ್, ಅಕ್ಷರಗಳ ಸಂಗಾತಿ. ಪೆನ್ನ ಬ್ರೀಫ್ ಹಿಸ್ಟ್ರಿನ ತಿಳ್ಕೊಂಡ್ವಿ, ಹಾಗೆ ವಿವಿಧ ಬಗೆಯ ಪೆನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಳ್ತಾ ಸಾಕ್ತಾ ಇದ್ವಿ. ಪೆನ್ ಬಗ್ಗೆ ಮಾತಾಡ್ತಾ ಇದ್ರೆ ಸಾಕಷ್ಟು ವಿಷಯಗಳಿದೆ. ಈ ಪೆನ್ ಕಲೆಕ್ಟ್ ಮಾಡುವಂತಹ ವ್ಯಕ್ತಿಗಳು, ಹಾಗೆ ಪೆನ್ನನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಅಥವಾ ರೈಟಿಂಗ್ ಟೂಲ್ಸ್ನ ಬಗ್ಗೆ ಸ್ಟಡಿ ಮಾಡುವಂಥ ವ್ಯಕ್ತಿಯನ್ನ ಸ್ಟೈಲೋಫೈಲ್ ಅಂತ ಕರೀತಾರೆ. ಹಾಗೆ ಪೆನ್ನ ಪ್ರೀತಿಸುವಂಥ ವ್ಯಕ್ತಿಗಳಿಗೆ ಏನಂತ ಕರೀತಾರೆ ಅನ್ನೋದನ್ನ ತಿಳ್ಕೊಂಡ್ವಿ, ಸ್ಟೈಲೋಫೈಲ್ ಅಂತ. ಸರಿ, ಈ ಪೆನ್ ಈ ಹೆಸರು ಹೇಗೆ ಬಂತು ಅಂದರೆ, ಇದು ಲ್ಯಾಟಿನ್ ಶಬ್ದ ಪೆನ್ನಾದಿಂದ ಬಂದಿದೆ. ಲ್ಯಾಟಿನ್ನಲ್ಲಿ ಪೆನ್ನ ಅಂದರೆ ಫೆದರ್ ಅಥವಾ ವಿಂಗ್, ಗರಿ ಅಥವಾ ರೆಕ್ಕೆ ಅಂತ ಆಗುತ್ತೆ. ಸೊ ಆ ಒಂದು ಅರ್ಥ ಇರೋದ್ರಿಂದ ಪೆನ್ನ ಹೋಗಿ ಪೆನ್ನಾಗಿದೆ. ಪೆನ್ ನಾವು ಹಿಡಿದು ಬರೆಯುವಾಗ ಅದು ನಮಗೆ ಕಂಫರ್ಟಬಲ್ ಆಗಿರಲಿ ಅಂತಲೇ ನಾವು ನೋಡೋದು. ಹಾಗೆ ನಾವು ಪೆನ್ ಹಿಡಿದು ಬರೆಯುವಾಗ ನಾವು ಹೇಗೆ ಹಿಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಡಿಪೆಂಡ್ ಆಗಿರುತ್ತೆ. ಅಂದರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೋದಕ್ಕೆ ಕಾರಣ ನಾವು ಹೇಗೆ ಪೆನ್ನನ್ನು ಹಿಡಿಯುತ್ತೀವಿ ಅನ್ನೋದು. ನಮಗೆ ಕಂಫರ್ಟಬಲ್ ಆಗಿ ಇರೋ ರೀತಿ ಪೆನ್ನನ್ನು ಹೋಲ್ಡ್ ಮಾಡಿದಾಗ ಆಗ ನ್ಯಾಚುರಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗೇ ಬರುತ್ತೆ. ನಾವು ಬೇಕಾದಷ್ಟು ನಮಗೆ ಸ್ಲ್ಯಾಂಟಾಗಿ ನಾವು ಪೆನ್ನನ್ನು ಇಟ್ಕೊಂಡು ನಾವು ಸ್ಲ್ಯಾಂಟಾಗಿ ಬೇಕಾದರೂ ಬರಿಬೋದು ಅಥವಾ ಸ್ಟ್ರೈಟಾಗಿ ಬೇಕಾದರೂ ಬರಿತೀವಿ. ಈ ಪೆನ್ನನ್ನು ನಾವು ಯಾವ ಥರ ಹಿಡ್ಕೊಳ್ತೀವಿ ಅನ್ನೋದರ ಮೇಲೆ ನಮ್ಮ ಪರ್ಸ್ನಾಲಿಟಿಯನ್ನು ಕೂಡ ನಾವು ಐಡೆಂಟಿಫೈ ಮಾಡಬಹುದಂತೆ. ಯಾಕಂದರೆ ಕೆಲವರು 3 ಬೆರಳುಗಳಿಂದ ಪೆನ್ನನ್ನು ಹೋಲ್ಡ್ ಮಾಡ್ತಾರೆ, ಇನ್ನು ಕೆಲವರು 5 ಬೆರಳುಗಳನ್ನ ಹಿಡಿದು ಪೆನ್ನಲ್ಲಿ ಬರೀತಾರೆ. ಬಟ್ ಹೆಚ್ಚಾಗಿ ಸಾಮಾನ್ಯವಾಗಿ ನಾವು ನೋಡಿದಾಗ ಹೆಬ್ಬೆರಳು, ತೋರ್ಬೆರಳು, ಹಾಗೆ ಮಧ್ಯದ ಬೆರಳು, ಈ 3 ಬೆರಳುಗಳ ನಡುವೆ ಪೆನ್ನನ್ನು ಹಿಡಿದು ಬರೆಯೋರು ಹೆಚ್ಚು. ಸೊ ನಾವು ಯಾವ ಸ್ಟೈಲಲ್ಲಿ ಪೆನ್ನ ಹೋಲ್ಡ್ ಮಾಡ್ತೀವಿ ಅನ್ನೋದು ನಮ್ಮ ಹ್ಯಾಂಡ್ ರೈಟಿಂಗ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ನಮ್ಮ ವ್ಯಕ್ತಿತ್ವವನ್ನು ಕೂಡ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಪೆನ್ಗೆ ಒಂದಷ್ಟು ಕೀ ಪಾರ್ಟ್ಸ್ ಇದೆ. ಆ ಕೀ ಪಾರ್ಟ್ಸ್ ಏನು? ಪೆನ್ನ ಕೀ ಪಾರ್ಟ್ಸ್ ಅಂತ ಹೇಳ್ತಿದ್ದಾಗೆ ನಮಗೆ ಮೊದಲು ನೆನಪಾಗೋದು ಪೆನ್ನ ಟಿಪ್ ಅಥವಾ ನಿಪ್. ಬಾಲ್ ಪಾಯಿಂಟ್ ಪೆನ್ಗಳಲ್ಲಿ, ಹಾಗೆ ರೋಲರ್ ಬಾಲ್ ಪಾಯಿಂಟ್ ಪೆನ್ಗಳಲ್ಲಿ, ಜೆಲ್ ಪೆನ್ಗಳಲ್ಲಿ, ಈ 3 ತರದ ಪೆನ್ಗಳಲ್ಲಿ ಪೆನ್ನ ತುದಿಯನ್ನು ಟಿಪ್ ಅಂತ ಕರಿತೀವಿ, ಹಾಗೆ ಫೌಂಟೇನ್ ಪೆನ್ನಲ್ಲಿ ನಿಬ್ ಅಂತ ಕರಿತೀವಿ ಅಂತ ಆಗಲೇ ಮಾತಾಡ್ತಾ ಇದ್ವಿ. ಸೊ ಟಿಪ್ ಅಥವಾ ನಿಬ್ ಇದು ಒಂದು ಕೀ ಪಾರ್ಟ್. ಆದರೆ ಇದರ ಜೊತೆಗೆ ಮತ್ತಷ್ಟು ಮುಖ್ಯವಾದ ಭಾಗಗಳಿದೆ ಪೆನ್ಗಳಲ್ಲಿ. ಅದ್ಯಾವುದು ಅಂದರೆ ಬ್ಯಾರಲ್, ಅದು ಪೆನ್ನ ಮೇನ್ ಬಾಡಿ. ಇಂಕ್ನ ಸ್ಟೋರ್ ಆಗೋದು, ಇಂಕ್ ಸ್ಟೋರ್ ಆಗುವಂತಹ ಒಂದು ಮೇನ್ ಬಾಡಿ ಪಾರ್ಟ್ ಪೆನ್ಗೆ ಅಂದರೆ ಅದು ಬ್ಯಾರಲ್, ರೀಫಿಲ್ ಇರುವಂತಹ ಒಂದು ಜಾಗ ಬ್ಯಾರಲ್. ಹಾಗೆ ಗ್ರಿಪ್, ಗ್ರಿಪ್ ಬೇಕಲ್ವಾ ಪೆನ್ನನ್ನು ಸರಿಯಾಗಿ ಹಿಡಿದು ಬರೆಯೋದಕ್ಕೆ. ಆಗಲೇ ಅಲ್ವಾ ನಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗೋದು. ಹಾಗೆ ಪೆನ್ನ ಗ್ರಿಪ್ ಚೆನ್ನಾಗಿದ್ದಷ್ಟು ನಮ್ಮ ಕೈ ಬೆರಳುಗಳಿಗೆ ಆಯಾಸ ಆಗೋದು ಕೂಡ ತಪ್ಪತ್ತೆ. ಹಾಗಾಗಿ ಗ್ರಿಪ್ ಕೂಡ ಮುಖ್ಯ ಆಗುತ್ತೆ. ಇನ್ನು ಕ್ಯಾಪ್ ಬೇಕೇ ಬೇಕಲ್ವಾ ಪೆನ್ಗೆ. ಪೆನ್ನ ಟಿಪ್ ನಾವು ಯೂಸ್ ಮಾಡದೇ ಇದ್ದಾಗ ಕ್ಯಾಪ್ ಪೆನ್ನ ಟಿಪ್ಪನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಡ್ರೈ ಆಗಲ್ಲ ಇಂಕ್ ಕ್ಯಾಪ್ ಇರೋದ್ರಿಂದ. ಹಾಗೆ ಬೇರೆಲ್ಲೂ ಕೂಡ ಇಂಕ್ ಸ್ಟೈನ್ ಆಗದೇ ಇರೋ ಹಾಗೆ ಪೆನ್ನ ಕ್ಯಾಪ್ ನೋಡ್ಕೊಳ್ಳುತ್ತೆ. ಹಾಗೆ

ಪೆನ್ ಕ್ಯಾಪ್ ಅಂತಿದ್ದಾಗೆ ಒಂದು ತಮಾಷೆಯ ವಿಷಯ ನೆನಪಾಗ್ತಾ ಇದೆ. ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಕೆಲವರು ಪೆನ್ನನ್ನು ಕೇಳಿದ್ರೆ ಪೆನ್ ಕೊಡ್ತಾರೆ ಆದರೆ ಕ್ಯಾಪ್ ಕೊಡೋದಿಲ್ಲ ಅಂತ. ಯಾಕೆ ಅಂತ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ದೀನಂದರೆ, ಪೆನ್ ಮತ್ತು ಕ್ಯಾಪ್ ಎರಡೂ ಕೊಟ್ಟರೆ ಪೆನ್ ವಾಪಸ್ ಬರೋದು ಡೌಟ್, ಹಾಗಾಗಿ ಕ್ಯಾಪನ್ನು ಅವ್ರ ಹತ್ರನೇ ಇಟ್ಕೊಂಡು ಪೆನ್ನನ್ನು ಕೊಡ್ತಾರೆ. ಆಗ ನಾವು ಕೊಡಲೇಬೇಕಾಗತ್ತಲ್ವಾ ಪೆನ್ನನ್ನು ಅವ್ರಿಗೆ ವಾಪಸ್, ಅದಕ್ಕೆ ಪೆನ್ ಕೊಡ್ತಾರೆ ಕ್ಯಾಪ್ ಕೊಡೋದಿಲ್ಲ ಅಂತ. ಸೊ ಈ ಒಂದು ವಿಷಯ ನೆನಪಾಯಿತು ಪೆನ್ ಕ್ಯಾಪ್ ಅಂದಾಗ. ಇನ್ನು ಫೋರ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ನಾಲ್ಕು ಭಾಗಗಳು, ಪೆನ್ನ ಟಿಪ್, ಗ್ರಿಪ್, ಹಾಗೆ ಪೆನ್ನ ಬ್ಯಾರಲ್ ಆಗ್ಬೋದು, ಕ್ಯಾಪ್ ಆಗ್ಬೋದು. ಇನ್ನು ಕ್ಲಿಪ್ ಕೂಡ ಇದೆ ಗೊತ್ತಾ ಪೆನ್ಗೆ, ಎಲ್ಲಿ ಕ್ಲಿಪ್ ಇದೆ ಅಂತ ನೀವು ಕೇಳಿದ್ರೆ ಕ್ಯಾಪ್ನಲ್ಲೇ ಇದೆಯಲ್ಲ ಕ್ಲಿಪ್, ಅದೇ ಅಲ್ವಾ ಪಾಕೆಟ್ಗೆ ನಾವು ಅಟ್ಯಾಚ್ ಮಾಡೋದಕ್ಕಾಗಲಿ ಅಥವಾ ಬುಕ್ಗೆ, ಬುಕ್ಗೆ ನಾವು ಸ್ವಲ್ಪ ಸಿಗಿಸ್ಬೇಕು ಅಂತ ಅಂದಾಗ ಅದನ್ನು ನಾವು ಕ್ಲಿಪ್ಪನ್ನು, ಪೆನ್ನ ಕ್ಯಾಪಲ್ಲಿರುವಂಥ ಕ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀವಿ. ಸೊ ಪೆನ್ಗೆ ಪೆನ್ನ ಕ್ಯಾಪಲ್ಲಿ ಕ್ಲಿಪ್ ಕೂಡ ಇದೆ. ಸೊ ಇದಿಷ್ಟು ಕೀ ಪಾರ್ಟ್ಸ್ ಪೆನ್ನಲ್ಲಿ. ಮತ್ತಷ್ಟು ಪೆನ್ನ ಬಗ್ಗೆ ಮಾತಾಡೋಣ. ಈಗ ಒಂದು ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ ಗಾನ ಭಜನಾ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ಪೆನ್ ಅಕ್ಷರಗಳ ಸಂಗಾತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಸಂದೇಶಗಳು, ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಯಾರು ಸಂದೇಶ ಓದ್ತಾ ಇಲ್ವಲ್ಲ ಅಂತ ಬೇಸರ ಮಾಡಿಕೊಂಡು ಕೂಡ ಸಂದೇಶವನ್ನು ಕಳಿಸಿ ಕೇಳ್ತಿದ್ದೀರಾ, ಆದರೆ ಸಂದೇಶವನ್ನು ಓದೋದಕ್ಕೆ ಸಮಯ ಇದೆ. ಆ ಸಮಯದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ. ಸೊ ಅಲ್ಲಿಯವರೆಗೂ ನೀವು ಕಾಯಲೇಬೇಕು, ಬೇಸರ ಮಾಡ್ಕೋಬೇಡಿ. ಸಂದೇಶಗಳು ಬರ್ತಾ ಇರಲಿ. ಪೆನ್ನ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ನಿಮ್ಮ ಕನೆಕ್ಷನ್ ಏನಿತ್ತು, ಈಗ ಹೇಗಿದೆ, ನಿಮ್ಮ ಮೆಚ್ಚಿನ ಪೆನ್ ಆಗ್ಬೋದು, ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ. ಇನ್ನು ಪೆನ್ ಕೀ ಪಾರ್ಟ್ಸ್ನ ಬಗ್ಗೆ ತಿಳ್ಕೊಂಡ್ವಿ. ಪೆನ್ ಕ್ಯಾಪ್ ಆಗ್ಬೋದು, ಕ್ಲಿಪ್ ಆಗ್ಬೋದು, ಟಿಪ್, ನಿಬ್, ಬ್ಯಾರಲ್, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಪೆನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬರೆಯೋದಕ್ಕೆ, ರೈಟಿಂಗ್ ಟೂಲ್ನ ಹಾಗೆ ನಾವು ಉಪಯೋಗಿಸ್ತೀವಿ. ಹಾಗೆ ಪೆನ್ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಈ ಒಂದು ಫೀಲ್ಡಲ್ಲಿ ಸ್ಕೆಚ್ ಮಾಡೋದಕ್ಕೆ, ಹಾಗೆ ಅವರ ಒಂದು ವರ್ಕ್ಗೆ ಒಂದಷ್ಟು ಇಂಟ್ರಿಕೇಟ್ ಡೀಟೇಲ್ಸ್ನ ಆ್ಯಡ್ ಮಾಡೋದಕ್ಕೂ ಸಹ ಪೆನ್ನನ್ನು ಬಳಸ್ತಾರೆ. ಎಸ್ಪೆಷಲಿ ಜೆಲ್ ಪೆನ್ಗಳಾಗ್ಬೋದು, ಫೌಂಟೈನ್ ಪೆನ್ಗಳಾಗ್ಬೋದು, ಇದೆಲ್ಲವನ್ನು ಸ್ಕೆಚ್ ಮಾಡೋದಕ್ಕೆ, ಡ್ರಾ ಮಾಡೋದಕ್ಕೆ, ಅವರು ಡೀಟೇಲ್ಸ್ನ ಸ್ವಲ್ಪ ಅವರ ಒಂದು ವರ್ಕ್ಗೆ ಆ್ಯಡ್ ಮಾಡೋದಕ್ಕೂ ಸಹ ಬಳಸ್ತಾರೆ. ಹಾಗೆ ಸ್ಟೂಡೆಂಟ್ಸ್ಗೆ ಪೆನ್ನಂತೂ ಬೇಕೇ ಬೇಕು. ಪೆನ್ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ಸೊ ನಾವೆಲ್ಲರೂ ಕೂಡ ಪೆನ್ನನ್ನು ನಮ್ಮ ಸಂಗಾತಿಯಾಗಿ ಮಾಡಿಕೊಂಡಿದ್ವಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಈಗಲೂ ಸಹ ಪೆನ್ ಇಲ್ಲದೆ ನಮ್ಮ ಕೆಲಸಗಳು ನಡೆಯೋದೇ ಇಲ್ಲ. ಎಷ್ಟೇ ಮೊಬೈಲ್ ಬಂದರೂ, ಎಷ್ಟೇ ಟೈಪ್ ಮಾಡಿ ನಾವು ಸಂದೇಶಗಳನ್ನ ಕಳಿಸ್ದ್ರೂ, ಕೆಲಸಗಳಿಗೆ ನಮಗೆ ಬೇಕಾಗೋದು ಪೆನ್. ಒಂದು ಸಲ ನಾವು ಪೆನ್ನನ್ನು ತಗೊಂಡು ಹೋಗಿಲ್ಲ ಅಂದಾಗ ಆಚೆ ಯಾರನ್ನಾದರೂ ಕೇಳುವಾಗ ನಮಗೆ ಅದರ ಅಗತ್ಯ, ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ಪೆನ್ ತೊಗೊಂಡು ಬಂದಿಲ್ವಲ್ಲ ಆಚೆ ಅಂತ ಅಂದ್ಕೊಂಡೇ ನಾವು ಇನ್ನೊಬ್ಬರನ್ನ ಪೆನ್ನನ್ನು ಕೇಳ್ತೀವಿ. ಸೊ ಪೆನ್ ಇನ್ನೊಂದು ಥರ ಯೂಸ್ ಆಗುತ್ತೆ. ಅದು ಹೇಗೆ ಅಂದರೆ, ಕೆಲವೊಂದು ಬ್ರ್ಯಾಂಡ್ಗಳು, ಕೆಲವೊಂದು ಪ್ರಾಡಕ್ಟ್ನ ಕಂಪನಿಗಳು ತಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಕ್ಕೆ ಪೆನ್ಗಳ ಮೇಲೆ ಅವರ ಒಂದು ಬ್ರ್ಯಾಂಡ್ನ ಹೆಸರಾಗಿರ್ಬೋದು, ಅವರ ಬ್ರ್ಯಾಂಡ್ನ ಸಂದೇಶ ಆಗಿರ್ಬೋದು, ಅದನ್ನು ಪ್ರಿಂಟ್ ಮಾಡಿ ಅವರು ಪ್ರಮೋಷನ್ಗೆ ಅಂತ ಪೆನ್ಗಳನ್ನ ಬಳಸ್ಕೊಳ್ತಾರೆ. ಆ ರೀತಿ ಸಹ ನಡೆಯುತ್ತೆ. ಹಾಗೆ ಪೆನ್ನನ್ನು ಗಿಫ್ಟಾಗಿ ಸೆಲೆಕ್ಟ್ ಮಾಡುವಂಥ ಅಭ್ಯಾಸ, ಹವ್ಯಾಸ ಸಾಕಷ್ಟು ಜನರಿಗಿದೆ. ಹಾಗೆ ಪೆನ್ ಒಂದು ಕ್ಲಾಸಿಕ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂದಾಗ ನಮ್ಮ ಮೈಂಡ್ಗೆ ಬರೋವಂಥ ಒಂದಷ್ಟು ಗಿಫ್ಟ್ ಐಟಮ್ಸ್ನಲ್ಲಿ ಪೆನ್ ಕೂಡ ಆ ಒಂದು ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಇವಾಗ ನಾವು ಇವರಿಗೆ ಪೆನ್ ಗಿಫ್ಟ್ ಕೊಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಸೊ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಗಿಫ್ಟ್ನ ನಾವು ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ಗೆ ನಾವು ಪೆನ್ನ ಗಿಫ್ಟ್ ಮಾಡಬಹುದು. ಅವರು ಎಕ್ಸಾಮ್ಗೆ ಹೋಗಬೇಕಾದ್ರೆ ಅಥವಾ ಎಕ್ಸಾಮ್ ಮುಗಿಸಿದ ಮೇಲೆ, ರಿಸಲ್ಟ್ ಬಂದ ಮೇಲೆ ಕೊಡ್ಬೋದು. ಹಾಗೆ ಗ್ರ್ಯಾಜುಯೇಷನಲ್ಲೂ ಸಹ ಗಿಫ್ಟ್ ಮಾಡ್ಬೋದು. ಯಾಕಂದರೆ ಕಾಲೇಜ್ ಲೈಫ್ನಿಂದ ಪ್ರೊಫೆಷ್ನಲ್ ಲೈಫ್ಗೆ ಎಂಟರ್ ಆಗುವಂಥ ಒಂದು ಸಮಯ, ಆ ಟ್ರಾನ್ಸಿಷನ್ನ ಮಾರ್ಕ್ ಮಾಡೋದಕ್ಕೆ ಪೆನ್ನನ್ನು ನಾವು ಗಿಫ್ಟಾಗಿ ಅವ್ರಿಗೆ ಕೊಡಬಹುದು. ಕರಿಯರ್ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡಲೂಬಹುದು. ಹಾಗೆ ಪ್ರಮೋಷನ್ ಸಿಗ್ದಾಗ ಕೂಡ ಪೆನ್ನನ್ನು ಗಿಫ್ಟ್ ಮಾಡ್ತಾರೆ. ಹೊಸ ಕೆಲಸಕ್ಕೆ ಸೇರಿದಾಗಲೂ ಸ್ನೇಹಿತರಿಗೆ ಪೆನ್ನನ್ನು ಗಿಫ್ಟಾಗಿ ನೀಡುವಂಥವರು ಇದ್ದಾರೆ. ಹಾಗೆ ಕಾರ್ಪೊರೇಟ್ ಗಿಫ್ಟಾಗಿ ಸಹ ಪೆನ್ ಬಳಕೆಯಾಗುತ್ತೆ. ಯಾಕೆ ಪೆನ್ನನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ತಮ್ಮ ಕ್ಲೈಂಟ್ಸ್ಗೆ ಅಥವಾ ತಮ್ಮ ಕಲೀಗ್ಸ್ಗೆ ಅವರ ಒಂದು ಕೆಲಸವನ್ನು, ಅವರ ಕೆಲಸವನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ, ಮೆಚ್ಚುಗೆಯನ್ನು ಸೂಚಿಸುವುದಕ್ಕೆ ಪೆನ್ನನ್ನು ಗಿಫ್ಟಿಂಗ್ ಐಟಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಪೆನ್ ಸಿಂಬಲೈಸ್ ಮಾಡುವಂಥ ಒಂದಷ್ಟು ಕ್ವಾಲಿಟೀಸ್ ಏನಿದೆ, ಆ ಕ್ವಾಲಿಟೀಸ್ನಿಂದ ಇದು ಒಂದು ಒಳ್ಳೆಯ ಗಿಫ್ಟ್ ಅಂತ ನಿರ್ಧಾರಕ್ಕೆ ಜನರು ಬರ್ತಾರೆ. ಅದೇನು ಅಂದರೆ, ಪೆನ್ ರೆಸ್ಪೆಕ್ಟ್ನ ಸಿಂಬಲೈಸ್ ಮಾಡುತ್ತೆ, ಹಾಗೆ ವಿಸ್ಡಮ್ ಬುದ್ಧಿವಂತಿಕೆಯನ್ನು, ಸಕ್ಸಸ್ಸನ್ನು ಸೂಚಿಸುವಂಥ, ಯಶಸ್ಸನ್ನು ಸೂಚಿಸುವಂಥ ಒಂದೊಳ್ಳೆ ಕ್ಲಾಸಿಕ್ ಹಾಗೆ ಥಾಟ್ಫುಲ್ ಗಿಫ್ಟ್ ಪೆನ್ ಲೇಖನಿ. ಹಾಗಾಗಿ ಸಾಕಷ್ಟು ಜನರು ತಮ್ಮ ಸ್ನೇಹಿತರಿಗೆ ಪೆನ್ನನ್ನು ಗಿಫ್ಟಾಗಿ ಕೊಡ್ತಾರೆ. ನಿಮಗೂ ಸಹ ಯಾರಾದರೂ ಪೆನ್ನನ್ನು ಗಿಫ್ಟ್ ಮಾಡಿದ್ರಾ, ಅಥವಾ ನೀವು ನಿಮ್ಮ ಸ್ನೇಹಿತರಿಗೆ ಪೆನ್ನನ್ನು ಗಿಫ್ಟ್ ಕೊಟ್ಟಿದ್ರಾ, ಹಾಗಿದ್ರೆ ನಮಗೆ ಆ ಒಂದು ಪೆನ್ ಗಿಫ್ಟ್ನ ಗಿಫ್ಟ್ ಮಾಡಿದ್ದಂತಹ ನೆನಪನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ. ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ. ಬೆಲೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲ್ಲಿ ಕೊಳೆ ಶುಚಿ ಖ್ಯಾಪಕವೋ ಮಂಕುತಿಮ್ಮ,

ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳಿಯಳು ಆವುದರಳು ಅಸಹ್ಯ ಪಡಬೇಡ. ಎಷ್ಟು ಚೆಂದ ಮಾತು. ನಾವೆಲ್ಲೋ ನಿಂತ್ಕೊಂಡ್ಬಿಟ್ಟು ಅದು ಭಾಳ ಕೊಳಕಿದೆ, ಅದು ಚೆನ್ನಾಗಿಲ್ಲ, ಅಸಹ್ಯ ಆಗಿದೆ ಅಂತ ತ್ಯಾಜ್ಯ ಮಾಡಬೇಡ. ಕೊಳಕು ಹುಳುಕು ಹೇಸಿಗೆ ಹುಳ ಎಂದು ಇಳಿಯಳು ಭೂಮಿಯಳು ಯಾವುದರಲ್ಲೂ ಅಸಹ್ಯ ಪಡಬೇಡ. ಯಾಕೆಂದರೆ ಬೆಳೆಯುಂಟು ಕೊಳೆಗಮಿ ಜೀವ ಸಾವಗ್ರಿಯಲ್ಲಿ. ಎಷ್ಟು ಚೆಂದದ ಮಾತು. ಪ್ರತಿಯೊಂದು ಕೊಳೆ ಕೂಡ ಜೀವನದಲ್ಲಿ ಪ್ರಯೋಜನ ಆಗುವಂಥದ್ದು. ಯಾವುದೋ ವಸ್ತು ಪ್ರಯೋಜನ ಇಲ್ಲ, ಪ್ಲಾಸ್ಟಿಕ್ ಅಂತ ತೆಗೆದು ಹಾಕ್ತಾ ಇದ್ವಿ ನಾವು. ಇವತ್ತು ಹೇಳ್ತಾರೆ ಪ್ಲಾಸ್ಟಿಕ್ಕಿಂದ ರೋಡ್ ಮಾಡ್ತೀವಿ, ಅದರಿಂದ ಚೆನ್ನಾಗಿರೋ ರೋಡು, 10 ವರ್ಷ ಬದುಕುವಂಥ ರೋಡಿಗೆ 20 ವರ್ಷ ಬದುಕುತ್ತೆ, ನೀರು ಹಿಡ್ಕೊಳ್ಳಲ್ಲ ಅಂತ. ತ್ಯಾಜ್ಯ ಅಲ್ವಾ? ಯಾರಿಗೋ ಕಸ ಆದದ್ದು ಇನ್ನೊಬ್ಬರಿಗೆ ಲಾಭ ಆದದ್ದು ಉಂಟಲ್ವೇ? ಯಾವುದೋ ಮರದ ತುಂಡು ಬಿಸಾಕಿ ಮನೆಯಿಂದ ಬೆಳೆದಿದೆ ಕಸ ತೆಗೆದು ಹಾಕ್ರಿ ಅಂತ ಯಾರು ಹೇಳಿ, ಕಸ ಅಲ್ಲ ಅದು ಔಷಧಿ ಅದು ಅಂತ ಹೇಳಿದರು. ಹಾಗೆ ಯಾವುದನ್ನು ತ್ಯಾಜ್ಯ ಮಾಡಬೇಡ. ಬೆಳೆಯುಂಟು ಕೊಳೆಗಂ ಈ ಜೀವ ಸಾಮಗ್ರಿಯಲ್ಲಿ. ಈ ಜೀವ ಸಾಮಗ್ರಿಯಲ್ಲಿ ಪ್ರತಿಯೊಂದು ಕೊಳೆಗೂ ಬೆಲೆ ಇದೆ. ಕೊಳೆ ಶುಚಿಖ್ಯಾಪಕವೋ ಮಂಕುತಿಮ್ಮ. ಶುಚಿಖ್ಯಾಪಕ ಅಂದ್ರೇನು? ಯಾವುದು ಶುಚಿ ಅನ್ನೋದು ನೆನಪು ಮಾಡುವಂಥದ್ದು. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ರಾತ್ರಿ ಇರೋದ್ರಿಂದ ದಿನದ ನೆನಪಾಗುತ್ತೆ, ದಿನ ಇರೋದ್ರಿಂದ ರಾತ್ರಿ ನೆನಪಾಗುತ್ತೆ. ದಿನವೇ ಇಲ್ಲದೆ ಹೋದರೆ ರಾತ್ರಿ ಹೇಗೆ ನೆನಪಾಗುತ್ತೆ? ರಾತ್ರಿನೇ ಯಾವಾಗಲೂ. ಅದಕ್ಕೆ ಹೇಳ್ತಾರೆ ನಮ್ಮ ಶುಚಿಯನ್ನು ನೆನಪಿನಲ್ಲೇ ತರುವಂಥದ್ದು ಈ ಕೊಳೆ. ಆದ್ದರಿಂದ ಕೊಳೆಯನ್ನು ಅಸಹ್ಯ ಅಂತಲೂ ಬೇಡ.

ಬೀಭತ್ಸರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ, ತಳೆಯಲಾರನೆ ಬೊಮ್ಮ ಬೀಭತ್ಸರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ, ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆಶುಚಿಯ ಮಂಕುತಿಮ್ಮ, ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆಶುಚಿಯ ಮಂಕುತಿಮ್ಮ.

0: ಭಗವಂತ ಭೀಭತ್ಸ ರೂಪಗಳನ್ನ, ಕಣ್ಣಿಗೆ ನೋಡೋಕ್ಕಾಗಲಾರದಂಥ ರೂಪಗಳನ್ನು ತಳೆಯೋಕ್ಕಾಗೋದಿಲ್ವೇ? ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವ ಜಂತು ಭಗವಂತನ ಸೃಷ್ಟಿಯೇ, ಅವನ ಚೈತನ್ಯ ರೂಪದ ಒಂದು ಕಿಡಿ ಅಂತ ನಾವು ಒಪ್ಪಿಕೊಂಡಿರುವಾಗ ಎಲ್ಲವೂ ಅವನೇ ತಾನೇ. ಅದಕ್ಕೆ ಹೇಳ್ತಾರೆ, ತಳೆಯಲಾರನೆ ಬೊಮ್ಮ ಭೀಭತ್ಸ ರೂಪಗಳ, ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ, ಮಲವೇನೋ ಹೊಲೆಯೇನೋ ಜೀವ ಸಂಬಂಧವಲ, ಮಲಿನದಲೆ ನೆನೆ ಶುಚಿಯ ಮಂಕುತಿಮ್ಮ. ತಲೆಯಲಾರನೆ ಬೊಮ್ಮ ಭೀಮತ್ಸ್ಯ ರೂಪಗಳ. ಭಗವಂತ ಎಂಥ ರೂಪ ತೊಟ್ಟಿದ್ದಾನೆ? ಒಂದ್ಸಲ ತಾವು ನೋಡಬೇಕು, ಟಿ ವಿಯಲ್ಲಿ ನೋಡ್ತಾ ಇದ್ರೆ ಯಾವುದೋ ಸಮುದ್ರದ ಆಳದಲ್ಲಿ ಕೆಲವೊಂದು ಮೀನುಗಳಿದ್ದಾವೆ, ಕೆಲವೊಂದು ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಗಿಡದಲ್ಲಿ ಹಾವುಗಳನ್ನು ತೋರಿಸ್ತಾರೆ. ಅಯ್ಯೋಯ್ಯೋ ಇಂಥ ಪ್ರಾಣಿಗಳಿದ್ದಾವ, ಗೊತ್ತೇ ಇಲ್ಲ ನಮಗೆ. ಭಗವಂತ ಆ ರೂಪದಲ್ಲಿದ್ದಾನೆ. ಅದಕ್ಕೆ ಹೇಳ್ತಾರೆ, ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ. ತಿಪ್ಪೆ ರೊಚ್ಚಿನಲ್ಲಿದ್ದಂಥ ಬ್ಯಾಕ್ಟೀರಿಯಾ ಇದೆಯಲ್ಲ, ಹುಳ ಇದೆಯಲ್ಲ, ಸೊಳ್ಳೆ ಇದೆಯಲ್ಲ, ಹಂದಿ ಮಲ್ಕೊಂಡಿಲ್ವ, ಅದು ಭಗವಂತನ ರೂಪ ಅಲ್ವಾ? ಅದಕ್ಕೆ ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ ಎಲ್ಲದರೂ ಇದ್ದಾನೆ. ಮಲವೇನೋ ಹೊಲೆಯೇನೋ, ಯಾವುದು ಹೊಲಸು ಯಾವುದು ಕೊಳಕು, ಎಲ್ಲವೂ ಜೀವ ಸಂಬಂಧವಲ್ಲ, ಒಂದಕ್ಕೊಂದು ಜೀವನ ಸಂಬಂಧ ಇದೆಯಲ್ಲ ಪ್ರತಿಯೊಂದಕ್ಕೂ, ಯಾಕಂದ್ರೆ ಎಲ್ಲದ ರೂಪದಲ್ಲೂ ಭಗವಂತ ಇದ್ದಾನೆ ಅಂತಿದೆಯಲ್ಲ. ಆದ್ದರಿಂದ ಮಲಿನದಲ್ಲಿ ನೆನೆ ಶುಚಿಯ ಮಂಕುತಿಮ್ಮ. ಮನೆ ಕಸ ಇದ್ದರೂ ಕೂಡ ತ್ಯಾಜ್ಯವಾದಂಥ ಇದು, ಅದರಲ್ಲೂ ಕೂಡ ಶುಚಿಯನ್ನು ನೆನಪು ಮಾಡ್ಕೋಬೇಕಾದದ್ದು. ಕಮಲ ಇರೋದು ಎಲ್ಲಿ ಸ್ವಾಮಿ? ಕೆಸರಿನಲ್ಲಿ ತಾನೇ. ಕೆಸರಿನಲ್ಲಿ ಕಮಲ ಹೇಗೆ ಆನಂದವಾಗಿದೆಯೋ, ಮಲಿನದಲ್ಲಿ ಹೇಗೆ ಶುಚಿಯಾಗಿ ಕೂತ್ಕೊಂಡಿದೆಯೋ, ಹಾಗೆ ಮಲಿನದಲ್ಲಿ ಕೂಡ ಶುಚಿಯನ್ನು ನೆನೆಯಬೇಕಾದದ್ದು ನಮ್ಮ ಮನಸ್ಸಿನ ಧರ್ಮ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರಿ.
3: ವಿವಿಧ ಭಾರತಿ 102.9 ಎಫ್ಎಂ.
2: ಸ್ನೇಹಿತರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 7:31. ಇದೊಂದು ಪ್ರಕಟಣೆ. ಅಕ್ಟೋಬರ್ 2 ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026, ಸ್ವಚ್ಛತೆಯೇ ಸೇವೆ, ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
4: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
5: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
4: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20 ಜಾರಿಗೆ. ಯುದ್ಧ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20 ಜಾರಿಗೆ ಬರಲಿದೆ. ಈ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ 100% ಸುಂಕಮುಕ್ತ ಪ್ರವೇಶ ಕಲ್ಪಿಸುತ್ತದೆ ಎಂದು ತಿಳಿಸಿದರು. ಈ ಕಾರ್ಯತಂತ್ರದ ಪಾಲುದಾರಿಕೆಯು ಮುಂದಿನ 4-5 ವರ್ಷಗಳಲ್ಲಿ ಸರಕು ಮತ್ತು ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಸುಮಾರು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಎಂದು ಅವರು ಹೇಳಿದರು. ಇದು ಜವಳಿ ಮತ್ತು ಉಡುಪುಗಳು, ಚರ್ಮ ಮತ್ತು ಪಾದರಕ್ಷೆಗಳು, ಎಂಜಿನಿಯರಿಂಗ್ ಸರಕುಗಳು, ಔಷಧಗಳು, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು ಸೇರಿದಂತೆ ಭಾರತೀಯ ರಫ್ತುಗಳಿಗೆ ಹೊಸ ಅವಕಾಶಗಳನ್ನು ತೆರೆದುಕೊಡಲಿದೆ. ಅದೇ ಸಮಯದಲ್ಲಿ ನ್ಯೂಜಿಲೆಂಡ್ನ ಮರ, ಉಣ್ಣೆ, ಕುರಿ, ಮಾಂಸ ಮತ್ತು ಕಚ್ಚಾ ಚರ್ಮದಂತಹ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶ ಪಡೆಯಲಿದೆ. ಈ ಒಪ್ಪಂದವು ಸೇವೆಗಳು, ಹೂಡಿಕೆ ಹಾಗೂ ವೃತ್ತಿಪರರು, ವಿದ್ಯಾರ್ಥಿಗಳು ಮತ್ತು ಯುವಜನರ ಚಲನಶೀಲತೆಯ ಕ್ಷೇತ್ರಗಳಲ್ಲಿಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಲ್ಲಿ ಭಾರತೀಯ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸೇರಿವೆ. ಇದು ಭಾರತದಲ್ಲಿ $20 ಬಿಲಿಯನ್ ಹೂಡಿಕೆಗೆ ಅವಕಾಶ ಕಲ್ಪಿಸುತ್ತದೆ. ಕೃಷಿ, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳು, ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಮತ್ತು ಆಯುಷ್, ವ್ಯಾಪಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುತ್ತದೆ. T-72 ಮತ್ತು T-90 ಯುದ್ಧ ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಅಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಈ ಘಟಕಗಳು ಯುದ್ಧ ಟ್ಯಾಂಕ್ಗಳ ಅಗ್ನಿ ನಿಯಂತ್ರಣ ವ್ಯವಸ್ಥೆ, ಗುಂಡು ಹಾರಿಸುವ ವ್ಯವಸ್ಥೆ ಹಾಗೂ ಪಿಸ್ತೂಲ್ ಸ್ಥಿರೀಕರಣ ವ್ಯವಸ್ಥೆಗೆ ಪರ್ಯಾಯ ವಿದ್ಯುತ್ ಮೂಲವಾಗಿ ಕಾರ್ಯನಿರ್ವಹಿಸಲಿವೆ. ಇವುಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಯಾಂತ್ರೀಕೃತ ಪಡೆಗಳ ಕಾರ್ಯಾಚರಣಾ ಸನ್ನದ್ಧತೆ, ವಿಶ್ವಾಸಾರ್ಹತೆ ಮತ್ತು ನಿರ್ವಹಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ

0: ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನ ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡಿದೆ. ಸುಲಭ ವಹಿವಾಟು ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು 4.24 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತ ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊಸ ಕಾನೂನಿನ ಅಡಿಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ವಿಧಿಸಬಹುದಾದ ಸುಂಕಗಳ ವಿವರಗಳನ್ನು ಭಾರತ ಮೊದಲು ಅಧ್ಯಯನ ಮಾಡಲಿದೆ ಮತ್ತು ನಂತರವಷ್ಟೇ ಸೂಕ್ತ ಸಮಯದಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಸಹಿ ಹಾಕಿ ಜಾರಿಗೆ ತಂದಿರುವ ರಷ್ಯಾ ಮತ್ತು ಇರಾನ್ ಮೇಲಿನ ನಿರ್ಬಂಧಗಳ ಕಾಯ್ದೆ ಕುರಿತಾದ ಪ್ರಶ್ನೆಗಳಿಗೆ ಸಚಿವರು ಪ್ರತಿಕ್ರಿಯಿಸಿದರು. ರಷ್ಯಾದ ತೈಲ ಮತ್ತು ಅನಿಲವನ್ನು ಖರೀದಿಸುವುದನ್ನು ಮುಂದುವರಿಸುವ ದೇಶಗಳ ಮೇಲೆ 100% ಸುಂಕ ವಿಧಿಸಲು ಈ ಹೊಸ ಕಾನೂನು ಅಮೆರಿಕ ಆಡಳಿತಕ್ಕೆ ಅವಕಾಶ ಕಲ್ಪಿಸುತ್ತದೆ. ಈ ಕ್ರಮದಿಂದಾಗಿ ಭಾರತ ಮತ್ತು ಚೀನಾದಂತಹ ಪ್ರಮುಖ ಖರೀದಿದಾರರು ಅಮೆರಿಕಕ್ಕೆ ಮಾಡುವ ರಫ್ತುಗಳ ಮೇಲಿನ ಹೆಚ್ಚಿನ ಸುಂಕ ಎದುರಿಸಬೇಕಾಗಬಹುದು. ಇನ್ನೊಂದೆಡೆ ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆ ನಡೆಸುತ್ತಿವೆ. ಈ ವಿಷಯದಲ್ಲಿ ಎರಡೂ ಕಡೆಯವರು ನಿಯಮಿತ ಸಂಪರ್ಕದಲ್ಲಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಮಿಲ್ವಾಕಿಯಲ್ಲಿ ನಡೆಯಲಿರುವ G20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಸಚಿವ ಪಿಯೂಷ್ ಗೋಯಲ್ ಅಮೆರಿಕ ವಾಣಿಜ್ಯ ಸಚಿವ ಜೇಮಿಸನ್ ಗ್ರೀನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಕೇವಡಿಯಾದ ಏಕತಾನಗರದಲ್ಲಿ ನಾಳೆ ನಡೆಯಲಿರುವ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಸಹಯೋಗದೊಂದಿಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ಸಿಎಸ್ಐಆರ್ ವಿಜ್ಞಾನ ಮತ್ತು ನಾವೀನ್ಯತೆ ರಸಪ್ರಶ್ನೆಯನ್ನು ಪ್ರಾರಂಭಿಸಿದೆ. ಸಿಎಸ್ಐಆರ್ 85ನೇ ಸ್ಥಾಪನಾ ದಿನದ ಅಂಗವಾಗಿ ನಿನ್ನೆ ಪ್ರಾರಂಭಿಸಲಾದ ಈ ರಸಪ್ರಶ್ನೆಯು ಇದೇ 26ರವರೆಗೆ ನಡೆಯಲಿದ್ದು ಎಲ್ಲಾ ಭಾರತೀಯ ನಾಗರಿಕರಿಗೆ ಇದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಯುವಜನರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುವ ಈ ರಸಪ್ರಶ್ನೆಯು ವೈಜ್ಞಾನಿಕ ಅರಿವು, ಕುತೂಹಲ ಮತ್ತು ವಿಜ್ಞಾನದೊಂದಿಗೆ ಸಾರ್ವಜನಿಕರ ಒಡನಾಟ ಉತ್ತೇಜಿಸುವ ಗುರಿ ಹೊಂದಿದೆ. ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರಲಿದ್ದು, ಸಿಎಸ್ಐಆರ್ನ ವೈಜ್ಞಾನಿಕ ಸಾಧನೆ, ತಂತ್ರಜ್ಞಾನ, ನಾವೀನ್ಯತೆ, ಸಂಸ್ಥೆಗಳು ಹಾಗೂ ಸಮಾಜ ಮತ್ತು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ನ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬಾಂಗ್ಲಾದೇಶವನ್ನು 3-0 ಅಂತರದಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದೆ. ಈ 3 ಪಂದ್ಯಗಳಲ್ಲಿ ಲಕ್ಷ್ಯ ಸೇನ್ ಜಮಾನ್ ಹೈಮನ್ ಇಬ್ನ್ ಅವರನ್ನು ಸೋಲಿಸಿದರೆ ನಂತರ ಆಯುಷ್ ಶೆಟ್ಟಿ ಗೌರವ್ ಸಿಂಘ ವಿರುದ್ಧ ಜಯ ಸಾಧಿಸಿದರು. ಅಂತಿಮವಾಗಿ ಕಿಡಂಬಿ ಶ್ರೀಕಾಂತ್ ಜುಮಾರ್ ಅಲ್ ಅಮಿನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಗೆಲುವು ಖಚಿತಪಡಿಸಿದರು. ಲಕ್ಷ್ಯ ಸೇನ್ ಐಮನ್ ಇಬ್ನ್ ಅವರನ್ನು 21-4, 21-12 ಅಂತರದಿಂದ ಸುಲಭವಾಗಿ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಆಯುಷ್ ಶೆಟ್ಟಿ ಸಿಂಘ ವಿರುದ್ಧ 21-4, 21-13 ಅಂತರದ ಸ್ಪಷ್ಟ ಗೆಲುವು ಸಾಧಿಸಿದರು. ಬಳಿಕ ಶ್ರೀಕಾಂತ್ ಜುಮಾರ್ ಅಲ್ ಅಮೀನ್ ವಿರುದ್ಧ 21-15, 21-9 ಅಂತರದ ಗೆಲುವು ದಾಖಲಿಸುವ ಮೂಲಕ ಭಾರತ 3-0 ಅಂತರದಿಂದ ಜಯ ಸಾಧಿಸಿತು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಭಾರತೀಯ ಮಹಿಳಾ ತಂಡ ಕೂಡ ನಾಳೆ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20 ಜಾರಿಗೆ. ಯುದ್ಧ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 7:46:06 ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ವಿಷಯ ಪೆನ್, ಅಕ್ಷರಗಳ ಸಂಗಾತಿ. ಈ ವಿಷಯದ ಕುರಿತಾಗಿ ನನ್ನ ಮಾತುಗಳನ್ನ ಕೇಳಿದ್ರಿ. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಇದು. ಒಂದೆರಡು ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ನೋಡೋಣ. ಈಗ ಮೊದಲನೇದಾಗಿ ಸಂಜೆಯಿಂದ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮೊದಲ ಸಂದೇಶವನ್ನ ಕಳಿಸಿದ್ರು ಯಾರಿದು? ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಂಬರ್ ಎಣಿಂಗ್ ಬೆತ್ತ 62950 ಉಷಾರ್ ಅವರ ಸಂದೇಶ. ಹಾಗೆ ಸೊಗಸಾದ ಹಾಡುಗಳು, ಸೊಗಸಾದ ತಂಪಾದ ಸಂಜೆ ಹಾಡುಗಳು ಸೂಪರ್ ಅಂತ ಕುಮಾರ್ ಬಂಗಾರಿ ಆಟೋ ಇವರು ಸಂದೇಶವನ್ನು ಕಳಿಸಿದ್ರು ಬೆಂಗಳೂರಿನಿಂದ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಹಾಡುಗಳು, ನಮ್ಮ ಊರಲ್ಲಿ ಮಳೆ ಬರ್ತಾ ಇದೆ, ಮಳೆಯ ಜೊತೆ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತ ಸಮಂತ್ ಸವಿತಾ ಗಿರೀಶ್ ಸುಂದರ್ ಕುಪ್ಪೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ತೆ, ಶುಭ ಸಂಜೆ ಮೇಡಮ್, ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಅನಂತರಾಜು ಗೊರಲಡಕು ಹಿರಿಯೂರು ತಾಲೂಕಿನಿಂದ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ತುಮಕೂರು ಜಿಲ್ಲೆ ಇಲ್ಲಿಂದ ಇವತ್ತಿನ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ನ ಎಲ್ಲ ಗೀತೆಗಳು ಅತ್ಯದ್ಭುತವಾದ ಗೀತೆಗಳು, ಅದರಲ್ಲೂ ಬಂಗಾರದ ಹೂವು, ಸೀತಾ ಚಿತ್ರಗಳ ಹಾಡು ಕೇಳಿ ಬಹಳ ದಿನಗಳಾಗಿತ್ತು, ಎಲ್ಲ ಚಿತ್ರಗಳ ಹಾಡುಗಳು ಬಹಳ ಸೊಗಸಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು. ಯನ್ನಾಪುರದಿಂದ ಶಿವಣ್ಣ ಬಲರಾಮ್ ಧರ್ಮೇಂದ್ರ ವಿಜೇಶ್ ಅವರ ಸಂದೇಶ ಇದು. ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಎಲ್ಲ ಗೀತೆಗಳು ನಮಗೆ ಇಷ್ಟ ಆಯಿತು, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 4456 ಇವರ ಸಂದೇಶ. ಗೋವಿಂದ ಮೆನನ್ ಹಾಗೆ ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಶುಭ ಸಂಜೆ ವಿವಿಧ ಭಾರತಿ ಕನ್ನಡ. ಈಗ ನೀವು ಹೇಳುತ್ತಿರುವಂತಹ ವಿಷಯ ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ರಾಜಶೇಖರ್ ಅರ್ಕೆರೆ ಬನ್ನೇರ್ಘಟ್ಟ ರಸ್ತೆಯಿಂದ ಅಮೋಘವಾದಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ನಿಮಗೆ ಅಂತ ಇದ್ದಾರೆ. ಮುಸ್ಸಂಜೆ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನ ಹಾಡುಗಳು ಚೆನ್ನಾಗಿದೆ ಮೇಡಮ್ ಅಂತ ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಹಾಗೆ ಡಾಕ್ಟರ್ ಅಂಬುಜಾ ಮಳಕೀಡಕ್ಕರ ಕಲಬುರಗಿಯಿಂದ ನಮಸ್ಕಾರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳು ತುಂಬಾ ಇಷ್ಟ ಆದವು, ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಮ್ಯಾಮ್ ಅಂತ ನಿರ್ಮಲಾ ಗೊರ್ಗುಂಟೆ ಪಾಳಿದಿಂದ ಮೆಸೇಜ್ ಮಾಡಿದ್ದಾರೆ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಇಂದಿನ ಎಲ್ಲ ಹಾಡುಗಳು ಗೋಲ್ಡನ್ ಹಿಟ್ಸ್, ಪ್ರತಿಯೊಂದು ಹಾಡಿನ ಪ್ರತಿಯೊಂದು ಶಬ್ದದಲ್ಲಿ ಸವಿ ಜೇನು ತುಂಬಿದೆ ಮೇಡಮ್, ಎರಡೂ ಕಿವಿಗಳು ಪಾವನವಾದವು ಈ ದಿನ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 4484873 ಇವರು ಕೂಡ ಸಂದೇಶ ಕಳಿಸಿ ಗೀತೆಗಳನ್ನು ಮೆಚ್ಚಿದ್ದಾರೆ. ಮೀನಾ ಮೋಹನ್ ರವರ ಸಂದೇಶ, ಹಾಗೆ ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ ಸಂದೇಶ ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಹಾಗೆ ಸುರೇಂದ್ರ ಕುಂದಾಪುರದಿಂದ ನಮಸ್ಕಾರ ಮೇಡಮ್, ಪೆನ್ ವಿಷಯ ಮಾತಾಡ್ತಾ ಇದ್ದೀರಾ ಗಾನ ಭಜನಾ ಕಾರ್ಯಕ್ರಮದಲ್ಲಿ, ನಾವು ಪೆನ್ಗೆ ಇಂಕ್ ಪೆನ್ ಅಥವಾ ಶಾಯಿ ಪೆನ್ ನಿಪ್ ಪೆನ್ ಅಂತ ಕರೀತಾ ಇದ್ವಿ ಅಂತ ಇದ್ದಾರೆ. ಹಾಗೆ ನಾವು 1-3 ಕ್ಲಾಸ್ವರೆಗೆ ಸ್ಲೇಟು ಬಡಪ, 4-7 ಪೆನ್ಸಿಲ್, 8 ಪೆನ್ನು ಬಳಸಿದ್ದು ಮೇಡಮ್, ಇಂಕ್ ಪೆನ್ ಮೇಡಮ್ ನಾವು ಬಳಸಿದ್ದು ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ವರ ಸಂದೇಶ ಬಂದಿದೆ, ಪೆನ್ ಬಗ್ಗೆ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು, ಹಾಗೆ ಹಾಡುಗಳು ಸೊಗಸಾಗಿತ್ತು ಅಂತ ಇದ್ದಾರೆ. ಪೆನ್ನಿನ ವಿಷಯ ಯಾಕೆ ಹೇಳ್ತೀರಾ ಮೇಡಮ್, ಒಂದು ಪೆನ್ ತಗೊಳ್ಳೋದಕ್ಕೆ ತುಂಬ ಸರ್ಕಸ್ ಮಾಡಿದ್ದೀನಿ, ನಮ್ಮ ಮನೆಯಲ್ಲಿ ಅಕ್ಕ ಅಣ್ಣ ಇಬ್ಬರೂ ಓದ್ತಾ ಇದ್ರು, ನಾನು ಸಹ ಪೆನ್ ಬೇಕು ಅಂತ ಹಠ ಹಿಡಿದ್ರೆ, ನಾನು ತುಂಬ ಚಿಕ್ಕವಳು, ಪೆನ್ನಿನಲ್ಲಿ ನನಗೆ ಬರೆಯೋದಕ್ಕೆ ಬರೋದಿಲ್ಲ ಅಂತ ನನ್ನ ಅಣ್ಣ ಹೇಳ್ತಾ ಇದ್ರು. ಆದರೂ ಹಠ ಮಾಡಿದರೆ ಬರೆಯದೆ ಒಂದು ಪೆನ್ ಕೊಡ್ತಿದ್ರು, ನನಗೆ ಖುಷಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ನಿಮಗೆ 5985 ಇವರ ಸಂದೇಶ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಕರಾವಳಿ ಚಿತ್ರದ ಈ ಹಾಡಿನ ನಂತರ.

ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪೆನ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನಿಮ್ಮೆಲ್ಲರ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಿವೆ. ವಿಜಯಕುಮಾರ್ ಮುಳೆ ಶಿರಾಳ ಕೊಪ್ಪದಿಂದ ಒಂದು ಬ್ರ್ಯಾಂಡ್ನ ಪೆನ್ ಬಗ್ಗೆ ಹೇಳ್ತಾ ಇದ್ದಾರೆ, ಜೆಲ್ ಪೆನ್. ಸುಮಾರು 80-87 ದಶಕದಲ್ಲಿ ಅಪ್ಪನನ್ನು ಕಾಡಿಬೇಡಿ ಕೊಡಿಸಿಕೊಳ್ಳಬೇಕಿತ್ತು. ಈಗಿನ ರೀತಿ ಬಳಸೋದು ಬಿಸಾಕುವುದು ಆಗ ಇರಲಿಲ್ಲ. ನಾವು ಎಷ್ಟು ದಿನಗಳು ತಿಂಗಳು ವರ್ಷ ಇಟ್ಕೊಂಡಿರ್ತೀವಿ ಅಷ್ಟು ಖುಷಿ ಇರ್ತಿತ್ತು. ನಮಗೂ ನಮ್ಮ ಸ್ನೇಹಿತರಿಗೂ ಪೈಪೋಟಿ ಇರುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಒಂದು ಇಂಕ್ ಪೆನ್ನ ಬಗ್ಗೆ ಹೇಳಿದ್ದಾರೆ. ಇಂಕ್ ಪೆನ್ನ ನಾವು ತಗೊಳ್ತಾ ಇದ್ವಿ 1995 8ನೇ ತರಗತಿಯಲ್ಲಿ 50 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಮೇಡಮ್ ಅಂತ ನೆನಪನ್ನು ಹಂಚಿಕೊಂಡಿದ್ದಾರೆ. ಪೆನ್ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ದಯಾನಂದ್ ಮಾವಟ್ಕರ್ ಟಿ ಸಿ ಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಒಂದು ಬ್ರ್ಯಾಂಡ್ನ ಪೆನ್ನ ಈಗಲೂ ಯೂಸ್ ಮಾಡ್ತೀವಿ, ಬಾಲ್ ಪಾಯಿಂಟ್ ಪೆನ್ನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ನನ್ನ ಜೇಬಿನಲ್ಲಿದೆ ಅಂತ ನಗರದಿಂದ ಮಂಜು ಅವರ ಸಂದೇಶ. ಯಾವ ನಗರ ಗೊತ್ತಾಗ್ತಾ ಇಲ್ಲ. ಹಾಗೆ ಮೇಡಮ್, ನಾನು ಬಾಲ್ಯದಲ್ಲಿ ನಮ್ಮ ಹಳ್ಳಿಯ ಊರಲ್ಲಿ ಪ್ರೈಮರಿ ಶಾಲೆಯ 4ನೇ ತರಗತಿಯಲ್ಲಿ ಮಿಡ್ ಟರ್ಮ್ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ಪೆನ್ನನ್ನು ಉಪಯೋಗಿಸಿದ್ದು. ಆದರೆ ತುಂಬ ಹಾಸ್ಯದ ಸಂಗತಿ ಏನಂದರೆ, ನಮ್ಮ ಹಿರಿಯ ಅಣ್ಣ ಅಕ್ಕನವರು ಬಳಸಿದ ಹಳೆಯ ಪೆನ್ ನನಗೆ ಸರಿ ಮಾಡಿ ನಮ್ಮ ತಂದೆಯವರು ಎದೆಯ ಮೇಲಿನ ಪಾಕೆಟ್ ಜೇಬಿನಲ್ಲಿ ಇಟ್ಟಿದ್ದರು. ಆದರೆ ಆ ಪೆನ್ಗೆ ಸಿಕ್ಕಿಸಲು ಪೆನ್ನಿನ ಕೊಂಡಿ ಇರಲಿಲ್ಲ. ನಾನು ಆಗ ಪರೀಕ್ಷೆ ಬರೆಯಲು ಅರ್ಧ ಗಂಟೆ ಮುಂಚೆನೇ ಶಾಲೆ ಹತ್ತಿರ ಓಡೋಡಿ ಹೋಗಿ ನಾನು ಪೆನ್ನಿನಲ್ಲಿ ಎಕ್ಸಾಮ್ ಬರೀತೇನೆ, ಆದರೆ ನೀವೆಲ್ಲ ಹೆಚ್ಚಾಗಿ ಸೀಸದ ಪೆನ್ಸಿಲ್ ಉಪಯೋಗಿಸಿ ಬರೆಯುತ್ತೀರಿ ಎಂದು ನಾನು ಜೇಬಿಗೆ ಕೈ ಹಾಕಿದಾಗ ಆ ಪೆನ್ ನಾನು ಓಡಿ ಬರುವ ರಭಸಕ್ಕೆ ಕೆಳಗೆ ಬಿದ್ದಿತ್ತು. ಪುನಃ ಅವಸರದಲ್ಲಿ ಮನೆಗೆ ಓಡೋಡಿ ಬಂದು ಮತ್ತೊಂದು ಹಳೆಯ ಪೆನ್ ರೆಡಿ ಮಾಡಿಕೊಂಡು ಈ ಬಾರಿ ಹುಷಾರಾಗಿ ಕಳೆಯಬೇಡ ಎಂದು ಹೇಳಿದರು. ನಾನು ಪರೀಕ್ಷೆಗೆ ಲೇಟ್ ಆಗುತ್ತೆ ಎಂದು ಓಡಿ ಓಡಿ ಶಾಲೆಯ ಪ್ರಿಯರ್ ಹಾಲಿನಲ್ಲಿ ನಿಂತು ನನ್ನ ಜೇಬಿಗೆ ಕೈ ಹಾಕಿ ನೋಡಿದಾಗ ಪುನಃ ಪೆನ್ ಕಳೆದು ಹೋಗಿತ್ತು ಅಂತ ಬಹಳ ದೀರ್ಘವಾದ ಸಂದೇಶವನ್ನು ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಹಾಗೆ ಕಮಲ ಮಹದೇವಪುರದಿಂದ 5ನೇ ತರಗತಿಯಲ್ಲಿ ಅಂದರೆ ಇವರು ಹೇಳ್ತಾ ಇದ್ದಾರೆ 5ನೇ ಮುಖ್ಯ ರಸ್ತೆಯಲ್ಲಿ ಇವರು ತಮ್ಮ ವಿಳಾಸವನ್ನೆಲ್ಲ ತಿಳಿಸಿದ್ದಾರೆ. ನಾನು PCMB ಸ್ಟಡಿ ಮಾಡ್ತಿದ್ದಂಥ ಸಮಯದಲ್ಲಿ ನೋಟ್ಸ್ ಬರೆಯೋದಕ್ಕೆ ಫೌಂಟೈನ್ ಪೆನ್ನ ಬಳಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ನೆನಪನ್ನು ಹಂಚಿಕೊಂಡಿದ್ದಾರೆ. ಲವ್ಲಿ ಟಾಪಿಕ್ ಅಂತ ಹೇಳಿದ್ದೀರಾ, ಹಾಗೆ ನಿಮ್ಮ ನೆನಪು ಕೂಡ ಅಷ್ಟೇ ಲವ್ಲಿ ಆಗಿದೆ. ಹಾಗೆ ನನಗೆ ಫೌಂಟೈನ್ ಪೆನ್ ಬಹಳ ಇಷ್ಟ ಆಗುತ್ತೆ, ಫ್ಲೂಯೆನ್ಸಿ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರೀಬಹುದು ಅಂತ ಪ್ರಣವ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, 1980 ನಾವು ಇಂಕ್ ಪೆನ್ ಹಾಗೆ ಒಂದಷ್ಟು ಬಾಲ್ ಪಾಯಿಂಟ್ ಪೆನ್ಗಳನ್ನ ಬಳಸ್ತಾ ಇದ್ವಿ, ಪೆನ್ನಿಗೆ ಇಂಕನ್ನು ತುಂಬಿಕೊಂಡು ಬರೆಯುತ್ತಿದ್ದ ನೆನಪು ಇನ್ನೂ ಮನಸ್ಸಿನಲ್ಲಿ ಉಳಿದಿದೆ. ಹಾಗೆ ಬಾಲ್ ಪಾಯಿಂಟ್ ಪೆನ್ ಬಂದ ನಂತರ ಬರೆಯುವುದು ಇನ್ನಷ್ಟು ಸುಲಭ ಆಯಿತು. ಒಂದು ಒಳ್ಳೆಯ ಪೆನ್ ಎಂದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಸಂತೋಷ. ಇಂದಿನ ಆಧುನಿಕ ಪೆನ್ನುಗಳ ನಡುವೆ ಆ ಕಾಲದ ಪೆನ್ನುಗಳ ನೆನಪು ಮಾತ್ರ ತುಂಬ ಆತ್ಮೀಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ಸ್ಲೇಟ್ನಲ್ಲಿ, ನಂತರ ಪೆನ್ಸಿಲ್ನಲ್ಲಿ, ನಂತರ ಇಂಕ್ ಪೆನ್ನಲ್ಲಿ, ಆಮೇಲೆ ರೀಫಿನ್ ಪೆನ್ನಲ್ಲಿ ಬರೆದವನು ಅಂತ M. ವೆಂಕಟರಮಣ ಭಟ್ ಬಜಾಲ್ ಮಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಮೆಚ್ಚಿನ ಪೆನ್ ಬಾಲ್ ಪಾಯಿಂಟ್ ಪೆನ್ ಅಂತ ನಂಬರ್ ನಿಮಗೆ 7995 ಈಶ್ವರ್ ಅವರ ಸಂದೇಶ ಬಂದಿದೆ. ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೂಡ ಒಂದು ಬ್ರ್ಯಾಂಡ್ನ ಪೆನ್ನಿನ ಬಗ್ಗೆ ಹೇಳಿದ್ದಾರೆ. ಜೆಲ್ ಪೆನ್ನಲ್ಲಿ ನಾನು ಬರೀತಾ ಇದ್ದೆ, ಹಾಗೆ ಆಟೋಗ್ರಾಫ್ ಬುಕ್ನಲ್ಲಿ ಇಂಕ್ ಪೆನ್ನಿಂದ ನಾನು ಬರೆದಿದ್ದೀನಿ, ನನ್ನ ಸ್ನೇಹಿತರ ಬಳಿ ಬರೆಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಭಾಕರ್ ಬಿ ಉತ್ತರಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿ, ಇಂಕ್ ಪೆನ್ಗಳಲ್ಲಿ ಬರೆಯುವಂಥ ಆನಂದದಾಯಕವಾಗಿತ್ತು. ಇಂಕ್ ಚೆಲ್ಲಿದಾಗ ಅದನ್ನು ಹೀರಿಕೊಳ್ಳಲು ಬ್ಲಾಟಿಂಗ್ ಪೇಪರ್ ಮೂಲಕ ಪೇಪರ್ನ ಬಳಕೆಯನ್ನು ಮಾಡ್ತಾ ಇದ್ವಿ. ಹೈಯರ್ ಅಫೀಷಿಯಲ್ಸ್ ಸಹಿ ಮಾಡೋದಕ್ಕೆ ಇಂಕ್ ಪೆನ್ ಯೂಸ್ ಮಾಡ್ತಾ ಇದ್ರು. ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ GK ವೆಂಕಟೇಶ್ ಅವರ ಧ್ವನಿ ಕೇಳಿ ಖುಷಿಯಾಗಿ

ಗೊತ್ತು ಅಂತ ಹೇಳಬಾಳ ರಮೇಶ್. ಕಲಬುರಗಿ ಜಿಲ್ಲೆ ಕಡಗಂಚಿ ಧರ್ಮಣ್ಣ, ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ರವರ ಮಾತುಗಳು ಆಪ್ತವಾಗಿದ್ದವು. ಸಂಗೀತದ ಆಲಾಪ ಎಲ್ಲ ಕೇಳಿ ಖುಷಿ ಆಯಿತು, ಧನ್ಯವಾದಗಳು ಅಂತಿದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನ ಹಳ್ಳಿಯಿಂದ ಎ ಬಿ ರಾಜು, ಪೆನ್ನಿನ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿದೆ. ನಾನು ಹೈಸ್ಕೂಲ್ ಓದ್ತಾ ಇದ್ದಾಗ ಫೌಂಟೇನ್ ಪೆನ್ ಯೂಸ್ ಮಾಡ್ತಾ ಇದ್ದೆ. ಇಂಕ್ ಖಾಲಿಯಾದಾಗ ಫ್ರೆಂಡ್ ಪೆನ್ನಿನಿಂದ ಒಂದು ಹನಿ ಇಂಕನ್ನು ನಿಬ್ಬಿನಿಂದ ನಿಬ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ವಿ, ಮತ್ತೆ ಬರೀಲಿಕ್ಕೆ ಶುರು ಮಾಡ್ತಿದ್ವಿ ಅಂತಿದ್ದಾರೆ. ಪುಷ್ಪಾಶ ಅನುಭವರ ಗದಗ್ನಿಂದ ಶುಭ ಸಂಜೆ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಮೇಡಮ್, ನನಗೆ ಇಂಕ್ ಪೆನ್ಗಿಂತ ಬಾಲ್ ಪೆನ್ ಜಾಸ್ತಿ ಯೂಸ್ ಮಾಡಿದ್ದೀನಿ ಮೇಡಮ್ ಅಂತ ಇದ್ದಾರೆ. ಹಾಗೆ ನಳಿನಾಗೌಡ ಪೆನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಪೆನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರಿಗೆ ಇವರು. ಹಾಗೆ ಚನ್ನಪ್ಪ ಜೆ ಪಿ ನಗರ್ನಿಂದ ಫೌಂಟೇನ್ ಪೆನ್ನ ನಾನು ಪಿ ಯು ಸಿಯಿಂದ ಡಿಗ್ರಿಯವರೆಗೂ ಯೂಸ್ ಮಾಡಿದ್ದೀನಿ ಮೇಡಮ್ ಅಂತ ಇದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 7028 ಇವರು ಒಂದು ಪೆನ್ನಿನ ಬಗ್ಗೆ ಮಾಹಿತಿನ ಹಂಚಿಕೊಂಡಿದ್ದಾರೆ. ಹಾಗೆ ನಾವು ಬಾಲ್ಯದಲ್ಲಿ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸ್ತಾ ಇದ್ವಿ, ನೀವು ಹೇಳಿದ ತಕ್ಷಣ ಆ ಶಾಲೆಯ ನೆನಪು ಮೂಡಿತು ಅಂತ ಧನಲಕ್ಷ್ಮಿ ಯೋಗೇಶ್ ಭದ್ರಾವತಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ನನ್ನ ಬಾಲ್ಯದ ಸ್ನೇಹಿತರು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸ್ತಾ ಇದ್ರು ಅಂತ ಶೇಷಾದ್ರಿ ಕೆ ಎಂ ಕಂದೇಗಾಲ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ. ಯುವರಾಜ್ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಿಂದ ಇವರು ಕೂಡ ಪೆನ್ನ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ. ಹಾಗೆ ನಂಬರ್ ಎಂಡಿಂಗ್ ವಿತ್ 982 ಇವರು ಸಂದೇಶ ಕಳಿಸಿ ಗೀತೆಗಳನ್ನು ಮೆಚ್ಚಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಓಲ್ಡೀಸ್ಗಳು ಚೆನ್ನಾಗಿ ಪ್ರಸಾರ ಆಯಿತು ಮೇಡಮ್ ಅಂತ ಇದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ತುಂಬ ಸಂತೋಷ ಆಯಿತು ಮೇಡಮ್, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿದ್ದಾರೆ. ಓಲ್ಡೀಸ್ಗಳು ಸೂಪರ್ ಅಂತ ನಂಬರ್ ಎಂಡಿಂಗ್ ವಿತ್ 3046 ಇವರ ಸಂದೇಶ ಬಂದಿದೆ. ಸುಬಾನ್ ಕೋರಿ ಹಂಪಸಾಗರದಿಂದ ಮಾಹಿತಿಯ ಜೊತೆಗೆ ಉತ್ತಮವಾದ ಹಾಡುಗಳು ಮೇಡಮ್, ಧನ್ಯವಾದ ಅಂತ ಇದ್ದಾರೆ. ಬಗೆ ಬಗೆಯ ಲೇಖನಿಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಹಂಚಿಕೊಳ್ಳುತ್ತಿರುವ ನಿರೂಪಕಿ ಮೇಡಮ್ ಅವರಿಗೆ ನಮಸ್ಕಾರ. ಪೆನ್ನಿನ ಮಹತ್ವದ ಬಗ್ಗೆ ಅರಿಯಬೇಕೆಂದರೆ ಬ್ಯಾಂಕ್ ಕಚೇರಿ, ಅಂಚೆ ಕಚೇರಿಗಳಲ್ಲಿ ಚಲನ್ ತುಂಬಲು ಪರದಾಡುವವರನ್ನು ನೋಡಬೇಕು ಅಂತ ಇದ್ದಾರೆ. ಓಕೆ. ಹಾಗೆ ಮೇಡಮ್, ಬಾಲ್ಯದಲ್ಲಿ ನಾನು ಒಬ್ಬರ ಪೆನ್ ಹೇಳದೆ ತಗೊಂಡಿದ್ದೆ, ಇದುವರೆಗೂ ಆ ಒಂದು ನೆನಪು ಮನಸ್ಸಿಂದ ಹೋಗಿಲ್ಲ ಅಂತ ಅತಣಿಯಿಂದ ಚಂದ್ರಕಾಂತ್ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಪೆನ್ನ ಕುರಿತಾಗಿ ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರ ಸಂದೇಶಗಳನ್ನ ಓದಿದ್ದೀನಿ, ಹಾಗಾಗಿ ಯಾರೂ ಕೂಡ ಬೇಸರ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ ಜೆ ಕುಸುಮ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಮಂಗೋಲಿಯಾ ನಡುವಿನ 18ನೇ ಆವೃತ್ತಿಯ ಜಂಟಿ ಸೇನಾ ಸಮರಾಭ್ಯಾಸ ನೊಮ್ಯಾಡಿಕ್ ಎಲಿಫೆಂಟ್ ಇಂದು ಉತ್ತರಾಖಂಡದ ಪಿಥೋರಗಢದಲ್ಲಿರುವಂತಹ ತರಬೇತಿ ಕೇಂದ್ರದಲ್ಲಿ ಆರಂಭವಾಗಿದೆ. ಸಮರಾಭ್ಯಾಸ ಅಕ್ಟೋಬರ್ 3ರವರೆಗೆ ಜರುಗಲಿದೆ. ಭಾರತ ಮತ್ತು ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆಗಳನ್ನು ತ್ವರಿತಗೊಳಿಸಲು ಒಪ್ಪಿಕೊಂಡಿವೆ. ಮುಂದಿನ ಸುತ್ತಿನ ಮಾತುಕತೆ ಅಕ್ಟೋಬರ್ 5ರಂದು ಆರಂಭವಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳಿಗೆ ಮುಂದಿನ 90 ದಿನಗಳು ನಿರ್ಣಾಯಕ ಅವಧಿಯಾಗಲಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶೇಕಡಾ 78ರಷ್ಟು ಹೆಚ್ಚು ಪ್ರದೇಶಗಳು ಅರಣ್ಯದಿಂದ ವ್ಯಾಪಿಸಿದೆ. ಡಾಕ್ಟರ್ ಕಸ್ತೂರಿರಂಗನ್ ವರದಿ ತಿರಸ್ಕರಿಸಲು ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಸರ್ವಪಕ್ಷಗಳ ನಿಯೋಗದೊಂದಿಗೆ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಬೇಕು ಎಂದು ಹಿರಿಯ ಶಾಸಕ ಆರ್ವಿ ದೇಶಪಾಂಡೆ ವಿಧಾನಸಭೆಯಲ್ಲಿಂದು ಸಲಹೆ ನೀಡಿದ್ದಾರೆ. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಸ್ತೂರಿರಂಗನ್ ವರದಿ, ಬರಗಾಲದ ಪರಿಸ್ಥಿತಿ, ರೈತರ ಸಮಸ್ಯೆ ಕುರಿತಂತೆ ಸಮಗ್ರ ಚರ್ಚೆ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ. ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಉದ್ಘಾಟಕರನ್ನಾಗಿ ಹಿರಿಯ ನಟ ವಿ ರವಿಚಂದ್ರನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರನ್ನು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮತ್ತು ಜಿಲ್ಲಾಧಿಕಾರಿ ಡಾ ಕುಮಾರ್ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಲಂಚದ ಆರೋಪದಲ್ಲಿ ಕೃಷಿ ಸಚಿವಾಲಯದ ಮಾರ್ಕೆಟಿಂಗ್ ಅಧಿಕಾರಿಯೊಬ್ಬರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶಿಸಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಹಿಮಾಂಶು ದಿಲ್ಲೋನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿದ್ದೀರಾ 102.9 ಎಫ್ಎಂನಲ್ಲಿ. ಸಮಯ ಆಗಿದೆ 8:04:30. ಸೋಮವಾರದ ರಾತ್ರಿ ಈ ಸಮಯ ಯಾವ ಕಾರ್ಯಕ್ರಮದ ಸಮಯ ಅಂದರೆ ಭಾವನಾಲೋಕದಲ್ಲಿ ವಿಹರಿಸುವಂಥ ಸಮಯ. ಭಾವಗೀತೆಗಳನ್ನ ಕೇಳ್ತಾ ನಮ್ಮದೇ ಒಂದು ಭಾವನಾಲೋಕದಲ್ಲಿ ವಿಹರಿಸುವ ಸಮಯ ಭಾವಚಿತ್ತಾರ ಕಾರ್ಯಕ್ರಮದ ಸಮಯ ಇದು. ನಿಮ್ಮೆಲ್ಲರಿಗೂ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮದ ಮೊದಲ ಗೀತೆ ಸುಂದರ ದಿನ ಸುಂದರ ಇನ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಡಿ ಕೆ ಸುಮಿತ್ರಾರವರು. ಕುವೆಂಪುರವರ ರಚನೆ ಈ ಗೀತೆಗಿದೆ.

ಭಾವಚಿತ್ರ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನೀನಿಲ್ಲದೆ ನನಗೇನಿದೆ. ಸಿ ಜೆ ಶಶಿಕಲಾರವರ ಗಾಯನ, ಎಂ ಎನ್ ವ್ಯಾಸರಾವ್ರವರ ರಚನೆ.

ಮುಂದಿನ ಭಾವಗೀತೆ ಹಾಡು ಹಳೆಯದಾದರೇನು ಭಾವ ನವನವೀನ. ಹಾಡಿದ್ದಾರೆ ಮಂಜುಳಾ ಗುರುರಾಜ್ರವರು.

ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಭಾವಗೀತೆಗಳನ್ನ ಕೇಳ್ತಾ ಭಾವನಾ ಲೋಕದಲ್ಲಿ ವಿಹರಿಸ್ತಾ ಇದ್ದೀವಿ. ಈಗ ಮತ್ತೊಂದು ಗೀತೆ, ತೂವು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು. ಈ ಗೀತೆಯ ಗಾಯನ ರತ್ನಮಾಲಾ ಪ್ರಕಾಶ್ ಅವರದ್ದಾದರೆ ರಚನೆ HS ವೆಂಕಟೇಶಮೂರ್ತಿರವರದ್ದು.

ಈಗ ಮತ್ತೊಂದು ಭಾವಗೀತೆಯನ್ನು ಕೇಳುವಂತಹ ಸಮಯ. ನೀನು ನಕ್ಕರೆ ಹಾಲು ಸಕ್ಕರೆ, ಈ ಗೀತೆಯ ಗಾಯನ ಶಿವಮೊಗ್ಗ ಸುಬ್ಬಣ್ಣರವರದ್ದಾದರೆ ರಚನೆ ಕುವೆಂಪುರವರದ್ದು.

0: ಸೆಕೆಂಡ್ಗಳು. ಸ್ನೇಹಿತರೆ, ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan.prasarbharatiarati.org. ಜಾಲತಾಣ ಮತ್ತೊಮ್ಮೆ https://avedan.prasarbharatiarati ಪ್ರಸಾರ ಭಾರತಿ .org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು.
1: ವಿವಿಧ ಭಾರತಿ 102.9 FM.
0: ಭಾವಚಿತ್ರ ಕಾರ್ಯಕ್ರಮ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಭಾವಗೀತೆಗಳು ನಿಮಗೆ ಮೆಚ್ಚುಗೆ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳು ಹೇಳ್ತಾ ಇದೆ. ನಿಮ್ಮ ಸಂದೇಶಗಳನ್ನ ನೋಡ್ತಾ ನನಗೂ ಸಹ ಖುಷಿ ಆಗ್ತಾ ಇದೆ. ಈಗ ಮತ್ತೊಂದು ಭಾವಗೀತೆಯನ್ನು ಕೇಳೋಣ. ಅಮ್ಮ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಈ ಗೀತೆಯ ರಚನೆ BR ಲಕ್ಷ್ಮಣ್ ರಾವ್ರವರದ್ದು. BR ಛಾಯಾರವರ ಗಾಯನ ಈ ಗೀತೆಗಿದೆ.

ಈಗ ಕೇಳು ಸಂಜಯ ರಾಗಕ್ಕೆ ಬಾನು ಕೆಂಪೇರಿದೆ. ಈ ಗೀತೆಯ ಗಾಯನ ನರಸಿಂಹನಾಯಕ್ರವರದ್ದು, ರಚನೆ ಸುಬ್ರಾಯ ಚೊಕ್ಕಾಡಿರವರದ್ದಾಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:47:23. ಸ್ನೇಹಿತರೆ, ಗಮನಿಸಿ, 2 ಅಕ್ಟೋಬರ್‌ವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. ನಾವು ಭಾವಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ.

ಮುಂದಿನ ಗೀತೆ ಗಿರಿಯ ಶಿರದ ಮೇಲೆ ಸರಿವ ಬಿಳಿಯ ಮುಗಿಲ ಸೆರಗಿನಿಂದ ಮಿನುಗುತ್ತಾರೆ ನಲಿವಿನಿಂದ ನನ್ನ ಕರೆಯಿತು. ರತ್ನಮಾಲಾ ಪ್ರಕಾಶ್ ರವರ ಗಾಯನ, ಕೆ ಎಸ್ ನರಸಿಂಹಸ್ವಾಮಿರವರ ರಚನೆ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 9:15:30. ಇದು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ನೀವು ಸಹ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನಮ್ಮ ಜೊತೆಯಾಗಿರಿ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಆರಾಧನಾ ಚಿತ್ರದಿಂದ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಎಸ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ.
1: ಅಚ್ಚಾ ಯೇ ಬಾತ್ ಹೈ ತೋ ತುಮ್ ಭಿ ಸುನ್ ಲೋ ತಯಾರ್ ಹೋ ಜಾ ಜೋ ಜೋ ಸವಾಲ್ ಮೈ ತುಮ್ಸೆ ಕರುಂಗಾ ಉಸ್ಕಾ ಜವಾಬ್ ಸಚ್ ಸಚ್ ದೇನಾ. ಡನ್
2: ಡನ್
1: ಡನ್. ಅಚ್ಚಾ ತೋ ಯೇ ಬತಾಓ ಬಾಗು ಮೇ ಬಾಹರ್ ಹೈ? ಮೈನೆ ಪೂಛಾ ಬಾಗು ಮೇ ಬಾಹರ್ ಹೈ? ಗರ್ಮಿಯೋ ಕೆ ನಿಖಾರ್ ಹೈ ತೋ ತುಮ್ಕೋ ಮುಜ್ಸೆ ಪ್ಯಾರ್ ಹೈ?

0: सोमवार है, आज सोमवार है, तुमको मुझसे प्यार है।
1: ಕಟಿ ಪತಂಗ್ ಚಿತ್ರದ ಗೀತೆ ಇದು, ಕಿಶೋರ್ ಕುಮಾರ್ ರವರ ಗಾಯನದಲ್ಲಿ.

ಲವ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು. ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ, ಸಂಗೀತ ಆನಂದ್ ಮಿಲಿಂದ್.

ಸಾವರಿಯ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲ, ಮಾಂಟಿ ಶರ್ಮಾ ಹಾಗೂ ಸಂಜಯ್ ಲೀಲಾ ಬನ್ಸಾಲಿಯವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:44 ಆಗಿದೆ. ಸ್ನೇಹಿತರೆ, ಗಮನಿಸಿ, 2 ಅಕ್ಟೋಬರ್ವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026, ಸ್ವಚ್ಛತೆಯೇ ಸೇವೆ, ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರು

0: ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

102.9 FM. ಎಸ್, ನೀವು ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವಿದ್ದೀವಿ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ. ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಮತ್ತೊಂದು ಗೀತೆ ನಮ್ಮ ಪ್ಲೇಲಿಸ್ಟ್ನಿಂದ ಮೂಡಿ ಬರ್ತಾ ಇದೆ. ರಾಮ್ ಲಖನ್ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಅನುರಾಧ ಪೌದ್ವಾಲ್ ಹಾಗೂ ಮನ್ಹರ್ ಉದಾಸ್ ಅವರು.

ಸಿಂಗಂ ಚಿತ್ರದ ಗೀತೆ ಇದು. ಹಾಡಿದರೆ ಶ್ರೇಯಾ ಘೋಷಾಲ್ ಹಾಗೂ ಅಜಯ್. ಸ್ವಾನಂದ್ ಕಿರ್ಕೆರೆಯವರ ಸಾಹಿತ್ಯ, ಅಜಯ್ ಅತುಲ್ರವರ ಸಂಗೀತ ಈ ಗೀತೆಗಿದೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಮನೆ ಆಚೆ ತಣ್ಣನೆ ಮಳೆ ಹನಿಗಳು, ಮನೆಯೊಳಗೆ ವಿವಿಧ ಭಾರತಿಯಲ್ಲಿ ಮನ ತಣಿಸುವ ಭಾವಗೀತೆಗಳು ಕೇಳಿ ನಿಜ ಇದೆ ತುಂಬಿ ಬಂತು ಮೇಡಮ್, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಉಷಾ ಸಂದೇಶವನ್ನು ಕಳಿಸಿದ್ದಾರೆ. ಭಾವಚಿತ್ತಾರಾದ ಗೀತೆಗಳನ್ನು ಮೆಚ್ಚಿ ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿಂದ ಇವತ್ತಿನ ಭಾವಚಿತ್ತಾರದ ಎಲ್ಲ ಭಾವಗೀತೆಗಳು ಹಾಡು ಹಳೆಯದಾದರೇನು, ತೂಗು ಮಂಚದಲ್ಲಿ ಕೂತು, ಅಮ್ಮ ನಿನ್ನ ಎದೆಯಾಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನು, ಎಲ್ಲ ಭಾವಗೀತೆಗಳು ಭಾವನೆಗಳ ಉತ್ಕೃಷ್ಟತ್ವಕ್ಕೆ ಸಾಕ್ಷಿ ಕೇಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತೂಗು ಮಂಚದಲ್ಲಿ ಕೂತು ಗೀತೆ ಚೆನ್ನಾಗಿತ್ತು ಮೇಡಮ್, ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಭಾವಗೀತೆ ಕೇಳೋದು ಎಷ್ಟೊಂದು ಅರ್ಥಪೂರ್ಣವಾಗಿ ಇರುತ್ತದೆ, ನಿಮ್ಮ ಮಾತು ಕೂಡ ಅಷ್ಟೇ ಹಿತವಾಗಿದೆ, ಅದರಿಂದ ನಮಗೆ ಖುಷಿ ಆಗ್ತಾ ಇದೆ ಅಂತ ಚಂದ್ರಕಾಂತ ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಇಂದಿನ ಭಾವಚಿತ್ತಾರ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರು ಇಲ್ಲಿಂದ, ನಮಸ್ತೆ ಮೇಡಮ್, ಹಿಂದಿ ಮಿಕ್ಸ್ ಮೆಲೋಡೀಸ್ ಹಾಡುಗಳು ಒಂದಕ್ಕಿಂತ ಒಂದು ತುಂಬ ಮಧುರವಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ತುಂಬ ಇಷ್ಟವಾಗ್ತಾ ಇದೆ, ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಂಬರಿಂಗ್ ವಿತ್ 1109 ಉಮೇಶ್ ಸಿರಿಗೆರೆ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳೆಲ್ಲ ನಮ್ಮ ಹೃದಯವನ್ನು ಕದ್ದಿವೆ ಮೇಡಮ್ ಅಂತ ಇದ್ದಾರೆ ಇವರು. ಹಿಂದಿ ಮೆಲೋಡಿ ಸಾಂಗ್ಸ್ ತುಂಬ ಚಂದದ ಹಾಡುಗಳು, ನನಗಂತೂ ತುಂಬ ಇಷ್ಟ ಆಯಿತು, ಒಂದಕ್ಕಿಂತ ಒಂದು ಸುಂದರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಮಮತಾ ಮೇಘ ಧ್ರುವ ಬಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂಥ ಹಿಂದಿ ಹಾಡುಗಳು, ಅದರಲ್ಲೂ ಹೀರೋ ಚಿತ್ರದ್ದು ಲವ್ ಹಾಗೆ ರಾಮ್ ಲಖನ್ ಸಿನಿಮಾದ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳಾರ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ತುಂಬ ಸೊಗಸಾಗಿದೆ ಮೇಡಮ್ ಅಂತ ನಿರ್ಮಲಾ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹಿಂದಿ ಮೆಲೋಡೀಸ್ ತುಂಬ ಮಧುರವಾಗಿತ್ತು ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀ

0: ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಎಲ್ಲ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ನಿಮ್ಮೆಲ್ಲ ಸಂದೇಶಗಳನ್ನ ನೋಡಿ ನನಗಂತೂ ಬಹಳ ಖುಷಿಯಾಯಿತು. ಗೀತೆಗಳೆಲ್ಲ ನಿಮಗೆ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ಗೀತೆಗಳನ್ನ ಕೇಳಿದಂಥ, ಕಾರ್ಯಕ್ರಮ ಕೇಳಿದಂಥ, ಹಾಗೆ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿಯಲ್ಲಿ ಸೇರುವ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಶಿವಮೊಗ್ಗ ಜಿಲ್ಲೆಯ 447 ಹಳ್ಳಿಗಳು ಸೇರಿರುವುದು ಆತಂಕ ಮೂಡಿಸುವ ವಿಷಯವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ತೋಟ ಜಾಸ್ತಿ ಇದೆ. ಕಸ್ತೂರಿ ರಂಗನ್ ಸಮಿತಿ ಉಪಗ್ರಹ ಸರ್ವೆ ಮಾಡುವ ಮೂಲಕ ಅಡಿಕೆ ತೋಟಗಳನ್ನು ಅರಣ್ಯ ಎಂದು ಗುರುತಿಸಿದೆ ಎಂದು ಶಾಸಕಿ ಶಾರದಾ ಪೂರ್ಯ ನಾಯಕ್ ವಿಧಾನಸಭೆಯಲ್ಲಿ ಇಂದು ದೂರಿದ್ದಾರೆ. ಮಂಗಳೂರಿನ ಪಿಲಿಗುಳ ನಿಸರ್ಗಧಾಮವನ್ನು ವಿಜ್ಞಾನ, ಪರಿಸರ, ಶಿಕ್ಷಣ ಮತ್ತು ಪ್ರವಾಸೋದ್ಯಮವನ್ನು ಒಳಗೊಂಡ ಸಮಗ್ರ ಕೇಂದ್ರವಾಗಿ ರೂಪಿಸಲು ಯೋಜನೆ ರೂಪಿಸಲಾಗುತ್ತಿದೆ. ಶೀಘ್ರದಲ್ಲೇ ಟೆಂಡರ್ ಕರೆಯುವಂತೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಅಜಯ್ ಧರ್ಮಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರಮುಖ ಕೈಗಾರಿಕಾ ವಲಯಗಳ ಸಂಯೋಜಿತ ಸೂಚ್ಯಂಕವು ಆಗಸ್ಟ್ನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 4.8% ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಪರಿಷ್ಕರಿಸಲಾದ ಶೇಕಡ 5% ಬೆಳವಣಿಗೆಗೆ ಹೋಲಿಸಿದರೆ ಇದು ಸ್ವಲ್ಪ ಕಡಿಮೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇಂದು ಬಿಡುಗಡೆ ಮಾಡಿರುವ ತಾತ್ಕಾಲಿಕ ಅಂಕಿಅಂಶಗಳು ತಿಳಿಸಿವೆ. ದುಬೈನ ಶೇಖ್ ಅಹಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಅವರ ನಿಧನಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರಸಿದ್ದ ಯಾತ್ರಾಸ್ಥಳ ಸವದತ್ತಿ ಯಲ್ಲಮ್ಮ ದೇಗುಲದ ಮಾರಾಟ ಮಳಿಗೆಯಲ್ಲಿ ಅವಧಿ ಮೀರಿದ ಮತ್ತು ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧಿಸಿದ ವ್ಯಾಪಾರಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರ ರೂಪಿಸಿರುವ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಮರುಪರಿಶೀಲನಾ ತರಬೇತಿ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆಯ ಟಿ ನರಸಿಂಹಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ತಂಡ ಇಂದು ಶೂಟಿಂಗ್ನಲ್ಲಿ 3 ಪದಕಗಳನ್ನು ಗೆದ್ದಿದೆ. ಪುರುಷರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗದಲ್ಲಿ ಹಿಮಾಂಶು ದಿಲ್ಲೋನ್ ಬೆಳ್ಳಿ ಹಾಗೂ ರುದ್ರಾಂಶ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದೇ ಸ್ಪರ್ಧೆಯ ಪುರುಷರ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:03:27. ಮಧುರವಾದ ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೇಮದ ಸುತ್ತ, ಯಾಕಂದ್ರೆ ಇದು ಪ್ರೀತಿಯ ಸಮಯ. ಈ ಪ್ರೀತಿಯ ಸಮಯದಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜಿ ಕುಸುಮ. ಸಾಮಾನ್ಯವಾಗಿ ಯಾರಾದರೂ ಹಿರಿಯರು ಮಾತಾಡುವಾಗ ಆಗಾಗ ಈ ಮಾತು ಕೇಳಿ ಬರುತ್ತೆ. ಏನಪ್ಪ ಅಂದರೆ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ಕಾಲ ಬದಲಾಗಿದೆ ಅಂತ ಹೇಳ್ತಾ ಇರ್ತಾರೆ. ಈಗ್ಯಾಕೆ ಆ ಮಾತು ಅಂದರೆ, ಕಾಲ ಬದಲಾಗಿದೆ, ಬದಲಾಗ್ತಾ ಇದೆ ನಿಜ, ಬಟ್ ಕಾಲದ ಜೊತೆಗೆ

ಪ್ರೇಮನೂ ಬದಲಾಗ್ತಾ ಇದೆಯಾ, ಅಥವಾ ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ? ಇವತ್ತಿನ ಪ್ರೇಮ ನಿನಾದದ ವಿಷಯ ಇದು. ಈ ವಿಷಯದ ಬಗ್ಗೆ ನಿಮ್ಮ ಮಾತುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ವಿಷಯ ಗೊತ್ತಾಯ್ತಲ್ವಾ? ಕಾಲ ಬದಲಾಗ್ತಾ ಇದೆ ನಿಜ, ಕಾಲದ ಜೊತೆಗೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಅಥವಾ ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ? ಏನನ್ಸುತ್ತೆ ನಿಮಗೆ? ನಿಮ್ಮ ಮನದ ಮಾತುಗಳು ನಮ್ಮ ಇನ್ಬಾಕ್ಸ್ನ ಆದಷ್ಟು ಬೇಗ ತಲುಪಲಿ. ಈಗ ಕಸ್ತೂರಿ ನಿವಾಸ ಚಿತ್ರದಿಂದ ಒಂದು ಎವರ್ ಗ್ರೀನ್ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾರಿ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದದ ವಿಷಯ ಏನು ಅಂತ ಅಂದರೆ, ಕಾಲ ಬದಲಾಗ್ತಾ ಇದೆ ನಿಜ, ಕಾಲದ ಜೊತೆಗೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಅಥವಾ ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ ಅಂತ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಕಾಲಕ್ರಮೇಣ ಬದಲಾವಣೆಯಾಗುವುದು ಸಹಜವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೆಬ್ಬಾಳದ ರಮೇಶ್. ಖಂಡಿತ ನಿಜ, ಪ್ರೇಮಿಗಳು ಬದಲಾಗ್ತಾ ಇದ್ದಾರೆ,

ಆಗ ತಮ್ಮ ಪ್ರೀತಿಗಾಗಿ ಪ್ರಾಣವನ್ನೇ ಕೊಡುತ್ತಿದ್ರು. ಆದರೆ ಈಗ ಓಕೆ, ಮೀರಾ ಸುಭಾಷ್ರವರು ಈ ಸಂದೇಶವನ್ನು ಕೆಂಗೇರಿಯಿಂದ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಟೈಪಿಂಗ್ನ ಹಂತದಲ್ಲಿವೆ. ನೋಡೋಣ ನಿಮ್ಮೆಲ್ಲರ ಮನದ ಮಾತು ಈ ವಿಷಯಕ್ಕೆ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. 70, 80, 90 ಪ್ರೇಮ ಗೀತೆಗಳನ್ನ ಕೇಳ್ತಾ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಸಾಗೋಣ. ಈಗ ಮತ್ತೊಂದು ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ, ನಾಗರಹಾವು ಚಿತ್ರದಿಂದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಒಳ್ಳೆಯ ವಿಷಯವನ್ನು ಆಯ್ದುಕೊಂಡಿದ್ದೀರಾ ಅಂತ ಸಂದೇಶಗಳನ್ನ ಸ್ನೇಹಿತರು ಕಳಿಸ್ತಾ ಇದ್ದಾರೆ. ಹಾಗೆ ಎಲ್ಲರದ್ದು ಕೂಡ ಒಂದೇ ಅಭಿಪ್ರಾಯ ಆಗಿದೆ, ಏನದು ಅಂತ ತಿಳ್ಕೊಳ್ಳೋಣ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರು ಒಂದು ಹನಿ ಗಮನವನ್ನು ಬರೆದು ಕಳಿಸಿದ್ದಾರೆ. ಕಣ್ಣು ಮುಚ್ಚಾಲೆಯಂತೆ ಪ್ರೀತಿ ಹೊತ್ತು ಗೊತ್ತು ನೋಡುತ್ತಾ ಬದಲಾಗುತ್ತಿಹುದು ಪ್ರೇಮದ ಗಮ್ಮತ್ತು, ನಡೆಯುತ್ತಿರಲಿ ಪ್ರೇಮಿಗಳ ನಡೆ ಅರಳಲಿ ಪ್ರೀತಿಯ ಪಯಣ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಆಯ್ದುಕೊಂಡ ವಿಷಯ ತುಂಬ ಚೆನ್ನಾಗಿದೆ. ಕಾಲವು ಬದಲಾಗಿಲ್ಲ, ಆದರೆ ಪ್ರೇಮಿಗಳು ಬದಲಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಓಕೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ನಮಸ್ತೆ ಮೇಡಮ್. ಇಂದಿನ ಪ್ರೇಮ ಬದಲಾವಣೆಗೆ ಸಂಬಂಧಿಸಿದಂತೆ ಕಾಲಕ್ಕೆ ತಕ್ಕಂತೆ ಪ್ರೇಮ ಹಾಗೂ ಪ್ರೇಮಿಗಳು ಬದಲಾಗ್ತಾ ಇರೋದು ಸರಿ ಅಂತ ಹೇಳಿದ್ದಾರೆ. ತುಂಬ ಚೆಂದದ ಹಾಡುಗಳನ್ನ ಪ್ಲೇಲಿಸ್ಟ್ನಲ್ಲಿ ರೆಡಿ ಮಾಡಿಕೊಂಡಿರುವ ಹಾಗಿದೆ, ತುಂಬ ಖುಷಿ ಆಗ್ತಾ ಇದೆ ಅಂತ ಮಂಗಳ ಮೈಸೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಿಂದೆ ಕಾಯುತ್ತಿದ್ದ ಪ್ರೇಮಿಗಳು ಕಾಣಿಯಾಗಿ ಅವರ ಪಾಡು

ನೋಡಬೇಕಿತ್ತು. ನಮಗೋ ತಮಾಷೆ ಅವರ ಸಂಕಟ ಅಂದು ಅಂತ ಹೇಳ್ತಾ ಇದ್ದಾರೆ ಯಾರಿದು ಅನೂರವರು. ತಂಪಾದ ಗಾಳಿ, ಒಂದು ಒಳ್ಳೆ ವಾಕ್, ಇಂಪಾದ ಗೀತೆಗಳು, ಆಹಾ ಮನಸ್ಸಿಗೆ ಎಂಥ ಮುದ. ಧನ್ಯವಾದಗಳು ವಿವಿಧ ಭಾರತಿ. ಬದಲಾವಣೆ ಜಗದ ನಿಯಮ ಅಲ್ವಾ, ಅದಕ್ಕೆ ಪ್ರೇಮಿಗಳು ಸಹ ಹೊರತಲ್ಲ, ಏನಂತೀರಿ ಅಂತ ಪ್ರಕಾಶ್ ನ್ಯಾಮತಿಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಸ್ತೆ, ಎಲ್ಲ ಕಾಲಕ್ಕೂ ಸಲ್ಲುವ ಹಾಡು ಅಂತ ಹೇಳ್ತಾ ಇದ್ದಾರೆ ವಿಜಯ್ ವಿಲ್ಸನ್ ಗಾರ್ಡನ್ನಿಂದ. ಮುಂಚೆಯೆಲ್ಲ ಪ್ರೇಮ ಪವಿತ್ರ ಬಂಧ, ಅನುರಾಗ ಶಾಶ್ವತವಾದಂಥ ಬೆಸುಗೆಯಾಗಿತ್ತು. ಈಗ ಕೇವಲ ಆಕರ್ಷಣೆ, ಮೋಹ ಅಷ್ಟೇ. ಕಾಲ ಬದಲಾದಂತೆ ಪ್ರೇಮವು ಬದಲಾಗ್ತಾ ಇರೋದು ವಿಪರ್ಯಾಸ ಅಂತ ಬಿ ಎಸ್ ಬೈರ ಹನುಮಯ್ಯ ವಿನಾಯಕನಗರ ರಾಮನಗರದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು. ಕಾಲ ಬದಲಾಗ್ತಾ ಇದೆ ನಿಜ, ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ ಅಥವಾ ಕಾಲದ ಜೊತೆಗೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಏನನ್ಸುತ್ತೆ ನಿಮಗೆ? ನಿಮ್ಮ ಮಾತು ಸಂದೇಶದ ರೂಪದಲ್ಲಿ ನಮ್ಮ ಇನ್ಬಾಕ್ಸ್ನ ಆದಷ್ಟು ಬೇಗ ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗ ಬಂಗಾರದ ಜಿಂಕೆ ಚಿತ್ರದಿಂದ ಒಂದು ಒಲವಿನ ಗೀತೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕಾಲ ಬದಲಾಗ್ತಾ ಇದೆ. ನಿಜ, ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ, ಕಾಲದ ಜೊತೆಗೆ ಪ್ರೇಮನು ಬದಲಾಗ್ತಾ ಇದೆಯಾ ಅನ್ನೋ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಂದೇಶಗಳು ಬರ್ತಾ ಇವೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ಕಾಲ ಬದಲಾದ ಹಾಗೆ ಪ್ರೇಮವೂ ಬದಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕುಮಾರಸ್ವಾಮಿ ಮೈಸೂರಿನಿಂದ, ಮೇಡಮ್ ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ನೀವು ಕೊಟ್ಟಿರುವಂತಹ ವಿಷಯ, ಈ ಕಾಲದಲ್ಲಿ ಕಾಲಕ್ಕೆ ತಕ್ಕಂತೆ ಪ್ರೇಮ ಬದಲಾವಣೆ ಆಗುತ್ತಿದೆ, ಆದರೆ ಪ್ರೇಮ ಹೆಚ್ಚಾಗಿ ಬೆಳವಣಿಗೆ ಆದಷ್ಟು ಅತಿಯಾದ ಪ್ರೇಮ ಬೆಳವಣಿಗೆ ಆಗ್ತಾ ಹೋದಷ್ಟು ಶಾಶ್ವತವಾಗಿ ಉಳಿದುಕೊಳ್ಳೋದಿಲ್ಲ ಅನ್ನೋದು ನನ್ನ ಭಾವನೆ ಮೇಡಮ್. ಆ ಕಾಲದಲ್ಲಿ ಪ್ರೇಮ ಶಾಶ್ವತವಾಗಿ ಉಳಿದುಕೊಳ್ಳುತ್ತಿತ್ತು. ಪತ್ರದ ಮೂಲಕ ಬರೆದಂಥ ಪ್ರೇಮದ ಬಗ್ಗೆ ಮತ್ತು ಹೃದಯ ಅಂತರಾಳದಲ್ಲಿ ಉಳ್ಕೊಳ್ತಾ ಇತ್ತು. ಈಗ ಅವೆಲ್ಲವೂ ಕೂಡ ನಶಿಸಿ ಹೋಗುವಂಥದ್ದು ಅಂತ ಹೇಳಿದರೆ ತಪ್ಪಾಗಲಾರದು ಮೇಡಮ್. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂತ ಕಾರ್ತಿಕ್ ಕುಪ್ಪರ್ಡೆ ಶಿಗ್ಲಿ ಗದಗ್ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾರೆ ಮತ್ತು ಪ್ರೀತಿಯನ್ನು ನೋಡುವ ಬಗ್ಗೆ ಸಹ ಬದಲಾಗ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅನಿಲ್ ಬಿಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಕಾಲ ಬದಲಾವಣೆ ಅಂತೂ ಆಗಿದೆ ಮೇಡಮ್. ನಮ್ಮ ಕಾಲದಲ್ಲಿ ಪ್ರೇಮ ಪ್ರೀತಿಯು ಪತ್ರ ಮುಖಾಂತರ ನಡೆಯುತ್ತಿತ್ತು, ಈಗ ಮೊಬೈಲ್ ವಾಟ್ಸಾಪ್ ಮುಖಾಂತರ ನಡೆಯುತ್ತಿದೆ. ಆದರೆ ನಮ್ಮ ಕಾಲದಲ್ಲಿ ಪ್ರೇಮ ಅಕ್ಷರಗಳಂತೆ ಗಟ್ಟಿಯಾಗಿ ಇತ್ತು, ಈಗಿನ ಕಾಲದಲ್ಲಿ ವಾಟ್ಸಾಪ್ ಮೆಸೇಜ್ ಡಿಲೀಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರೇಮ ಪತ್ರ ಮುಖಾಂತರ ಆದರೆ ಪ್ರೇಮ ಗಟ್ಟಿಯಾಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಗೀತೆಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡಿನಹಳ್ಳಿಯಿಂದ, ಸುಮಧುರ ಅರ್ಥಪೂರ್ಣ ಇಂಪಾದ ಮನಸೂರೆಗೊಳ್ಳುವ ಗೀತೆಗಳು, ಉತ್ತಮ ಸಾಹಿತ್ಯ ಸಂಗೀತ ಗಾಯನ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಲ ಎಂದಿಗೂ ಬದಲಾಗುವುದಿಲ್ಲ, ಅದೇ ಸೂರ್ಯ ಅದೇ ಚಂದ್ರ ಅದೇ ಬೆಳಗ್ಗೆ ಅದೇ ರಾತ್ರಿ. ಆದರೆ ಇತ್ತೀಚಿನ ಬಹುತೇಕ ಯುವಕರು ಕೆಲವು ಸಿನಿಮಾಗಳಿಂದ ಮತ್ತು ಬೇರೆ ಬೇರೆ ಹಿರಿತೆರೆ ಕಿರುತೆರೆ ಮಾಧ್ಯಮಗಳಿಂದ ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ಪ್ರೇಮ ಲೋಕದಿಂದ ಬಂದಿರುವಂತಹ ಸಂದೇಶವನ್ನು ಕೇಳೋಣ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿದ್ದೀರಾ 102.9 FM ನಲ್ಲಿ ಸಮಯ ಆಗಿದೆ 10:27:44. ನಾವಿದ್ದೀವಿ ಪ್ರೀತಿಯ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಕಾಲ ಬದಲಾಗ್ತಾ ಇದೆ. ಹೌದು, ಕಾಲದ ಜೊತೆಗೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ಸಂದೇಶಗಳಂತೂ ಬರ್ತಾ ಇವೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ನಿಮ್ಮ ಆಲೋಚನೆ ತುಂಬ ಆಳವಾಗಿದೆ ಮತ್ತು ಇಂದಿನ ಸತ್ಯಕ್ಕೆ ಹತ್ತಿರವಾಗಿದೆ. ಕಾಲ ಬದಲಾದಂತೆ ಪ್ರೇಮದ ಸ್ವರೂಪವೂ ಪ್ರೇಮಿಗಳ ಮನೋಭಾವವೂ ಬದಲಾಗುತ್ತಿರುವುದು ಇಂದಿನ ವಾಸ್ತವ. ಕಾಲ ಹೊಸ ಸೌಲಭ್ಯಗಳು ಮತ್ತು ಸವಾಲುಗಳನ್ನು ತರುತ್ತಿದೆ. ಅದಕ್ಕೆ ತಕ್ಕಂತೆ ಕೆಲವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರೇಮದ ಅರ್ಥವನ್ನೂ ಬದಲಾಯಿಸಿಕೊಳ್ಳುತ್ತಿದ್ದಾರೆ. ಆದರೆ ಎಷ್ಟೇ ಕಾಲ ಬದಲಾದರೂ ಯಾವುದೇ ನಿರೀಕ್ಷೆ ಇಲ್ಲದೆ ನಿಷ್ಕಲ್ಮಶವಾದ ನಿಜವಾದ ಪ್ರೀತಿ ಮಾಡುವ ಮನಸ್ಸುಗಳು ಇಂದಿಗೂ ಇದ್ದೇ ಇವೆ. ಅಂತಹ ಪ್ರೀತಿ ಅಪರೂಪವಾಗುತ್ತಿದೆ ಅಷ್ಟೇ. ಒಳ್ಳೆಯ ಚಿಂತನೆಗೆ ಹಚ್ಚುವ ವಿಷಯವನ್ನು ನೀಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತೆ ಪ್ರೇಮವೂ ಬದಲಾಗುತ್ತದೆ. ಹಿಂದಿನ ಕಾಲದ ಹಾಗೆ ಈಗಿನ ಪ್ರೇಮಿಗಳು ಹೊಂದಿಕೊಂಡು ಹೋಗೋದಿಲ್ಲ, ಜಗಳಗಳು ಜಾಸ್ತಿ. ಹಿಂದಿನ ಕಾಲದಲ್ಲಿ ಹಿರಿಯರಿಗೆ ಹೆದರುತ್ತಿದ್ದರು, ಈಗ ಯಾರಿಗೂ ಹೆದರುವುದಿಲ್ಲ ಅಂತ ಕಾಲ ಬಂದಿದೆ. ಈಗಿನ ಪ್ರೇಮವೇ ಹಾಗೆ ಅಲ್ವಾ, ನಮ್ಮ ಕಾಲವೇ ಚೆನ್ನಾಗಿತ್ತು ಅಂತ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಇಂದಿನ ಪ್ರೇಮ ನಿನಾದದ ವಿಷಯ ಚೆನ್ನಾಗಿದೆ, ಏನೂ ಬದಲಾಗಿಲ್ಲ, ಎಲ್ಲರೂ ಪ್ರೇಮ ನಿವೇದನೆ ಅವರವರ ನಡೆ ನುಡಿಯ ಮೇಲೆ ಅವಲಂಬಿಸಿದೆ ಅಂತ ಹೇಳ್ತಾ ಇರೋದು ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಇಂದರಗಿ ಕೊಪ್ಪಳದಿಂದ, ಜಮಖಂಡಿ ತಾಲೂಕು ಬನಹಟ್ಟಿ ಬಸವನಗರದ ಸುನೀಲ್ ಕೊಣ್ಣೂರು ಇವರ ಸಂದೇಶ ಬಂದಿದೆ. ಕಾಲ ಬದಲಾದಂತೆ ಪ್ರೇಮಿಗಳು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ, ಇದು ಅನಿವಾರ್ಯ ಕೂಡ. ಹಳೆಯ ಪ್ರೇಮ ಗೀತೆಗಳು ಬಹಳ ದಿನಗಳಿಂದ ಕೇಳದೇ ಇರುವಂತಹ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ನಿಮಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಂಬರ್ ನಿಮಗೆ 1109 ಇವರು ಸಂದೇಶವನ್ನು ಕಳಿಸಿದ್ದಾರೆ. ಜೈ ವಾಸವಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿರೋದು ಮಾನಂದಿ ಎಸ್ ರಾಮಚಂದ್ರ ರಾಜಾಜಿನಗರದಿಂದ. ಇಂದಿನ

ಪ್ರೇಮ ನಿನಾದದ ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮನ್ನು 30-40 ಪ್ರಾಯಕ್ಕೆ ಕರೆದೊಯ್ದಿದೆ. ಅಲ್ಲದೆ ನೀವು ಆಯ್ದುಕೊಂಡ ವಿಷಯ ತುಂಬ ಚೆನ್ನಾಗಿದೆ, ಇದರ ಕುರಿತು ಮಾತನಾಡುವಂತೆ ಮಾಡಿದೆ. ಆದರೆ ಸಮಯದ ಅಭಾವ, ಕಾಲ ಬದಲಾಗಿಲ್ಲ, ಆದರೆ ಈಗಿನ ಜನರಷ್ಟೇ ಬದಲಾಗಿದ್ದಾರೆ. ಈಗಿನ ಪ್ರೇಮ ಏನಿದ್ದರೂ ವಾಟ್ಸಾಪ್ ಮೆಸೇಜ್ಗಳು ಡಿಲೀಟ್ ಮಾಡಿದಷ್ಟು ಸುಲಭವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಮೇಡಮ್, ಇದು AI ಯುಗ, ಎಲ್ಲ ಬದಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ HS ಮೂರ್ತಿ. ಒಂದೇ ಸಾಲಿನಲ್ಲಿ ಇವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿವೆ ಅಂತ ಹೇಳ್ತಾ ಇರೋದು ಉಮೇಶ್ ಎಂ, ಕುದರಗುಂಡಿ ಕಾಲೋನಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಕಾಲ ಬದಲಾಗ್ತಾ ಇದೆ, ಹೌದು, ಕಾಲದ ಜೊತೆಗೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ ಅಂತ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಓಂ ಚಿತ್ರದ ಈ ಸವಿಯಾದ ಗೀತೆಯ ನಂತರ.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಉಪೇಂದ್ರರವರು ಹೇಳಿರುವಂತಹ ಡೈಲಾಗ್ ನೆನಪಾಗುತ್ತೆ. ಇದು ಸರಿಯಾಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರೋದು ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ಪ್ರೀತಿ ನಿಜವಾಗಿದ್ದರೆ ಕಾಲ ಏನು ಮಾಡಲಾರದು, ಕಣ್ಣುಗಳಲ್ಲೇ ಮಾತನಾಡಿ ಮೌನದಲ್ಲೇ ಹಂಚಿಕೊಳ್ಳುವ ಪ್ರೀತಿ ಜೀವಕ್ಕಿಂತ ಮಿಗಿಲಾದಾಗ ಇಬ್ಬರೂ ಒಂದಾಗಿ ಬಾಳುವ ಪ್ರೀತಿಯನ್ನು ಕಾಲ ಏನು ತಾನೇ ಮಾಡಲು ಸಾಧ್ಯ. ದೃಢವಾದ ಪ್ರೀತಿ ಎಂದಿಗೂ ಸತ್ಯವಾಗಿ ಬದುಕುತ್ತದೆ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಚರ್ಚಾ ಸ್ಪರ್ಧೆಯ ರೀತಿ ಇದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಕಾಲದಲ್ಲಿ ಈ ರೀತಿ ಇರಲಿಲ್ಲ, ಆದ್ದರಿಂದ ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ಪ್ರೇಮವೂ ಬದಲಾಗುತ್ತಿದೆ. ಇದರ ಬಗ್ಗೆ ಹೇಳೋದಾದರೆ ಎಲ್ಲ ಕಾಲವೂ ಒಂದೇ, ಆದರೆ ಕಾಲದಲ್ಲಿರುವ ಜನರ ಮನಸ್ಸು, ವೈಚಾರಿಕತೆ, ರೀತಿ ನೀತಿ, ನಡೆ ನುಡಿ ಸ್ವಲ್ಪ ಬದಲಾವಣೆಯಾಗಿದೆ. ನಿಜ, ಪ್ರೀತಿ ಪ್ರೇಮ ಅವರವರ ಮನಸ್ಸಿನ ಭಾವನೆಗಳನ್ನು ಹೇಳುತ್ತಾರೆ. ಆಗಿನ ಕಾಲದಲ್ಲಿ ಯಾರಾದರೂ ಒಬ್ಬರನ್ನು ಮನಸಾರೆ ಇಷ್ಟಪಟ್ಟರೆ ಅವರನ್ನೇ ವರಿಸುತ್ತಿದ್ದರು, ಇಲ್ಲವೇ ಅವರ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದರು. ತುಂಬ ನೋವಾದಾಗ ಬದುಕನ್ನೇ ಕೊನೆಗೊಳಿಸುತ್ತಿದ್ದರು. ಆದರೆ ಈಗ ಆ ಮನಸ್ಥಿತಿ ಇರುವುದಿಲ್ಲ. ನೀನಿಲ್ಲದಿದ್ದರೆ ಇನ್ನೊಬ್ಬ, ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ ಬಿಂದುಮತಿ ಯಲಹಂಕದಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಎಲ್ಲ ಗೀತೆಗಳನ್ನು ಮೆಚ್ಚಿದ್ದೀರಾ ನೀವು, ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ತಿಳಿಸ್ಬಹುದು, ಕಾಲ ಬದಲಾಗ್ತಾ ಇದೆ ನಿಜ, ಕಾಲಕ್ಕೆ ತಕ್ಕಂತೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಅಥವಾ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ, ಏನನ್ಸುತ್ತೆ ನಿಮಗೆ? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091092948309102. ಈಗ ಪ್ರೇಮ ನಿನಾದದಲ್ಲಿ ಅಮೇರಿಕಾ ಅಮೇರಿಕಾ ಚಿತ್ರದಿಂದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಮುಂಚಿನ ಪ್ರೀತಿಯಲ್ಲಿ ತಾಳ್ಮೆ ಇತ್ತು, ಇವಾಗ ತಾಳ್ಮೆಗೆ ಬರ ಆಗಿದೆ, ಹೀಗಾಗಿ ಇವಾಗಿನ ಪ್ರೀತಿ ತುಂಬಾ ದಿನಗಳು ನಿಲ್ಲುತ್ತಿಲ್ಲ ಅಂತ ಸುಮಾ ಸುಂಕದಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ ಎವರ್ಗ್ರೀನ್ ಹಾಡುಗಳನ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಸಂದೇಶ ಕಳಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಕಾಲನೂ ಬದಲಾಗಿಲ್ಲ, ಪ್ರೀತಿನೂ ಬದಲಾಗಿಲ್ಲ, ಆದರೆ ಪ್ರೇಮಿಗಳು ಬದಲಾಗಿರಬಹುದು ಅಂತ ಸೋನಿಯಾ ಉಡುಪಿಯಿಂದ ಹೇಳ್ತಾ ಇದ್ದಾರೆ. ಮುನಿರತ್ನ ಬನಶಂಕರಿ ಎರಡನೇ ಹಂತದಿಂದ ಅಮೆರಿಕ ಚಿತ್ರದ ಹಾಡು ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಬಂಗಾರದಂತಹ ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡಿದ ನಿಮಗೆ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕುಪ್ಪ ಉಮೇಶ್ ಅವರ ಸಂದೇಶ ಬಂದಿದೆ. ನಮಸ್ಕಾರ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿನ ವಿಷಯಕ್ಕೆ ತಕ್ಕಂತೆ ಹಾಡುಗಳ ಆಯ್ಕೆ ನನಗೆ ತುಂಬ ತುಂಬ ಇಷ್ಟ ಆಯಿತು. ಪ್ರೇಮಿಗಳು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸುಖ ದುಃಖಗಳ ಸ್ವೀಕಾರ ಸಮರಸ ಬದುಕಿಗೆ ಆಧಾರ ಅನ್ನುವಂತೆ ತಿಳಿದು ಸಹಬಾಳ್ವೆ ನಡೆಸಿದರೆ ಇಬ್ಬರೂ ಸಂತೋಷದಿಂದ ಇರಲು ಸಾಧ್ಯ. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ನಂಬರ್ ನಿಮಗೆ 2238 ಇವರ ಸಂದೇಶ ಬಂದಿದೆ. ಓಲ್ಡೀಸ್ಗಳಲ್ಲಿ 70 ಗೀತೆಗಳನ್ನ ಪ್ರಸಾರ ಮಾಡಿದ್ರಿ, ಹಾಗೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಭಾವಚಿತ್ತಾರದಲ್ಲಿ ಭಾವಗೀತೆಗಳು, ಹಿಂದಿ ಮೆಲೋಡಿಸ್ನಲ್ಲಿ ವಿವಿಧ ರೀತಿಯ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಈಗ ಪ್ರೀತಿಯ ಗೀತೆಗಳನ್ನ ಅದು 70-80 ದಶಕ 90 ಈಗ 2000 ದಶಕದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ, ತುಂಬ ಖುಷಿ ಆಗ್ತಾ ಇದೆ ಕೇಳೋದಕ್ಕೆ ನಿಮ್ಮ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸ್ನೇಹಿತರೆ ನೀವು ಕೂಡ ತಿಳಿಸ್ಬಹುದು, ಕಾಲ ಬದಲಾಗ್ತಾ ಇದೆ ಹೌದು ಅನ್ನೋದಾದರೆ ಕಾಲದ ಜೊತೆಗೆ ಪ್ರೇಮನೂ ಬದಲಾಗ್ತಾ ಇದೆಯಾ, ಅಥವಾ ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ, ಇದು ಇವತ್ತಿನ ನಮ್ಮ ಪ್ರೇಮ ನಿನಾದದ ವಿಷಯ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಅಮೃತಧಾರೆ ಚಿತ್ರದಿಂದ ಒಂದು ಲವ್ಲಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಹೇಳ್ತಾ ಇದ್ರೆ, ಪ್ರೇಮ ಇಂದಿಗೂ ಎಂದಿಗೂ ಕಾವ್ಯ ಸಾಹಿತ್ಯ ಬದಲಾದಂತೆ ಪ್ರೇಮ ಕೂಡ ಬದಲಾಗ್ತಾ ಇದೆ. ಮಿತಿ ಮೀರಿದರೆ, ಸ್ವೇಚ್ಛಾಚಾರ ಮಿತಿಯಲ್ಲಿದ್ದರೆ ಪ್ರೇಮ ನಿನಾದವಲ್ಲವೇ. ಮನಕಾಮನೆಗಳು ಹೃದಯಪೂರ್ವಕವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಡುಗಳು. ಸೂಪರ್ ಮೇಡಮ್ ಅಂತ ಪ್ರೇಮ್ ಕುಮಾರ್ ಮದ್ದೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ, ನಾನು ಸುನೀತಾ ಸೋಮಯಾಜಿ, ಮೈಸೂರು ಶಕ್ತಿ ನಗರದಿಂದ. ಹಿಂದಿನ ಕಾಲದ ಪ್ರೀತಿ ತುಂಬ ಪರಿಶುದ್ಧವಾಗಿತ್ತು, ಆದರೆ ಈಗ ವ್ಯವಹಾರಿಕವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅಂತಿದ್ದಾರೆ. ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಎಲ್ಲ ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಅದೇ ಈಗಿನ ಟ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪ್ರೀತಿಗಾಗಿ ಪ್ರಾಣ ಬಿಡುತ್ತಿದ್ದ ಪ್ರೇಮಿಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಾಮಾಣಿಕ ಪ್ರೀತಿ ಈಗ ಕಣ್ಮರೆಯಾಗಿದೆ, ಅಂದರೆ ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗಿದ್ದಾರೆ ಅಂತ ಮೋನಿಕಾ ಹಾಸನದಿಂದ ಮೆಸೇಜ್ ಮಾಡಿದ್ದಾರೆ. ಆಳಂದದಿಂದ ಶ್ರೀಶಾ ಶೀತಲ್ ಶಿವಕುಮಾರ್ ಬಸವರಾಜ ದಾಕ್ಷಾಯಿಣಿ ಚನ್ನವೀರಯ್ಯ ಹಿರೇಮಠ ಇವರು ಹಾಡುಗಳು ಸೊಗಸಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರೇಮ ಯಾವತ್ತಿಗೂ ಬದಲಾಗೋಲ್ಲ, ಕಾಲಕ್ಕೆ ತಕ್ಕ ಹಾಗೆ ಪ್ರೇಮಿಗಳೇ ಬದಲಾಗಿ ಪ್ರೇಮದ ನಿಜ ಅರ್ಥವನ್ನೇ ಮರೆಯುತ್ತಿದ್ದಾರೆ ಅಷ್ಟೇ ಅಂತ ಪ್ರಸಾದ್ ಬಾಕಳೆ ಯಕ್ಸಂಬ ಊರಿನಿಂದ, ಚಿಕ್ಕೋಡಿ ತಾಲೂಕಿನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೂಡ ತಿಳಿಸ್ಬೋದು. ಇನ್ನು ಕೆಲವೇ ಸಮಯ ಇದೆ, ಪ್ರೇಮ ನಿನಾದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಸಮೀಪಿಸ್ತಾ ಇದ್ದೀವಿ. ಕಾಲ ಬದಲಾಗ್ತಾ ಇದೆ ನಿಜ ಅನ್ನೋದಾದರೆ, ಕಾಲಕ್ಕೆ ತಕ್ಕಂತೆ ಪ್ರೇಮನೂ ಬದಲಾಗ್ತಾ ಇದೆಯಾ ಅಥವಾ ಕಾಲಕ್ಕೆ ತಕ್ಕಂತೆ ಪ್ರೇಮಿಗಳು ಬದಲಾಗ್ತಾ ಇದ್ದಾರಾ, ಏನನ್ಸುತ್ತೆ ಅಂತ ನಿಮಗೆ ಏನನ್ಸುತ್ತೆ ಈ ವಿಷಯದ ಕುರಿತಾಗಿ ನಿಮ್ಮ ಮಾತುಗಳು ಸಂದೇಶದ ರೂಪದಲ್ಲಿ ನಮ್ಮನ್ನು ಬಂದು ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489910029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮುಂಗಾರು ಮಳೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಕಾರ್ಯಕ್ರಮ ಸೂಪರ್ ಸೊಗಸಾದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಖುಷಿ ನೀಡ್ತಾ ಇದೆ ಅಂತ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಇವಾಗಿನ ಪ್ರೀತಿ ಬರೀ ಆಡಂಬರದ ಪ್ರೀತಿಯಾಗಿದೆ, ಆಗಿನ ತರಹ ಬಡತನದ ಪ್ರೀತಿ, ಬಡತನ ಇದ್ದರೂ ಪ್ರೀತಿ ಶ್ರೀಮಂತವಾಗಿತ್ತು, ಈಗ ಹಾಗಿಲ್ಲ, ಹಾಗಾಗಿ ಪ್ರೀತಿ ಬದಲಾಗಿದೆ ಅಂತ ಸವಿತಾ ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ನಿರ್ಮಲಾರವರ ಸಂದೇಶ ಬಂದಿದೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಈ ವಿಷಯದ ಕುರಿತಾಗಿ ನನ್ನ ಮಾತುಗಳನ್ನ ಹೇಳೋದಾದರೆ, ಕಾಲ ಬದಲಾಗ್ತಾನೇ ಇರುತ್ತೆ, ಯಾಕಂದರೆ ಬದಲಾವಣೆ ಜಗದ ನಿಯಮ. ಬೇಸಿಗೆ ಕಾಲ, ಮಳೆಗಾಲ, ಆಮೇಲೆ ಚಳಿಗಾಲ, ಹೀಗೆ ವರ್ಷದಲ್ಲಿ ಸೀಸನ್ಗಳು ಹೇಗೆ ಬದಲಾಗುತ್ತೋ ಹಾಗೆ ವರ್ಷಗಳು ಕಳೀತಾ ಇದ್ದ ಹಾಗೆ ಸಿಚುವೇಶನ್ಗಳು ಚೇಂಜ್ ಆಗ್ತಾನೇ ಇರುತ್ತೆ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಆದರೆ ಕಾಲದ ಜೊತೆ ಪ್ರೇಮ ಬದಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ನೋ, ಖಂಡಿತ ಇಲ್ಲ. ಪ್ರೇಮ ಆವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಒಂದೇ ರೀತಿ ಇದೆ, ಇರುತ್ತೆ. ಎಂದಿಗೂ ಪ್ರೇಮ ಬದಲಾಗೋದಿಲ್ಲ. ಬಟ್ ಪ್ರೇಮಿಗಳು ಬದಲಾಗ್ತಾ ಇದ್ದಾರೆ, ಅವರ ಮನಸ್ಥಿತಿ ಚೇಂಜ್ ಆಗ್ತಾ ಇರೋದು. ತಮ್ಮ ಪ್ರೇಮಿ ಅಥವಾ ಪ್ರೇಯಸಿಯ ಬಗ್ಗೆ ಅತಿಯಾದ ನಿರೀಕ್ಷೆಗಳು ಅವರಲ್ಲಿದೆ, ಅವರನ್ನು ಅತಿಯಾಗಿ ಕಂಟ್ರೋಲ್ ಮಾಡ್ತಾರೆ. ಹಾಗೆ ಇನ್ನೊಂದು ಈ ರೀತಿಯ ಬದಲಾವಣೆಗೆ ಬಹಳ ಮುಖ್ಯವಾಗಿ ಕಾರಣ ಆಗೋದು ಯಾವ ಒಂದು ಅಂಶ ಅಂದರೆ, ಇಬ್ಬರೂ ಸಹ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಮ್ಮೊಳಗೆ ತಾವೇ ಈಗೋನ ಫೀಡ್ ಮಾಡ್ತಾ ಇರ್ತಾರೆ. ಅದು ಇಬ್ಬರ ನಡುವೆ ಮನಸ್ತಾಪಕ್ಕೆ ದಾರಿ ಮಾಡಿಕೊಡುತ್ತೆ, ಫೈನಲಿ ಬ್ರೇಕಪ್ ಆಗೋ ಹಾಗೆ ಮಾಡಿಬಿಡುತ್ತೆ. ಇದನ್ನೆಲ್ಲ ನೋಡಿದಾಗ ಹಿಂದೆ ಇದ್ದಂಥ ಪ್ರೇಮ ಅಂದರೆ 70s 80s 90s ಪ್ರೇಮ ಎಷ್ಟು ಚಂದ ಇತ್ತು ಅಂತ ಅನಿಸೇ ಅನಿಸುತ್ತೆ. ಆಗ ನಾವು ಪ್ರೇಮ ಬದಲಾಗಿದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರ್ತೀವಿ. ಆದರೆ ನಿಜವಾಗ್ಲೂ ಪ್ರೇಮ ಯಾವತ್ತಿಗೂ ಬದಲಾಗೋಲ್ಲ, ಬದಲಾಗಿರೋದು ಪ್ರೇಮಿಗಳ ಮನಸ್ಥಿತಿ. ಹಾಗಾಗಿ ಪ್ರೇಮಿಗಳು ತಮ್ಮ ಮನಸ್ಥಿತಿಯನ್ನು ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡು ತಮ್ಮ ಪ್ರೇಮದಲ್ಲಿ ಸಫಲರಾಗಲಿ, ತಮ್ಮ ಪ್ರೇಮಿ ಅಥವಾ ಪ್ರೇಯಸಿಯ ಜೊತೆಗೆ ಜೀವನದ ಪಯಣದಲ್ಲಿ ಖುಷಿಯಾಗಿ ಸಾಗಲಿ ಅಂತ ಆಶಿಸೋಣ.

ಪ್ರೇಮನಿನಾದದ ಗೀತೆಗಳನ್ನು ಮೆಚ್ಚಿ ಉದಯ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮ್ಮ ರಣಿಂಗ್ ವಿತ್ 06240 ಇವರ ಸಂದೇಶ ಬಂದಿದೆ. ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ನಾವು ಮಾತಾಡಿದಂಥ ವಿಷಯ ಹಾಗೆ ಪ್ರಸಾರವಾದಂಥ ಪ್ರೇಮ ಗೀತೆಗಳು ಎಲ್ಲನೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೀವು ಸಹ ವಿಷಯಕ್ಕೆ ಬಹಳ ಪ್ರೀತಿಯಿಂದ ಸ್ಪಂದಿಸಿದ್ರಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮ ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20ರಿಂದ ಜಾರಿಗೆ ಬರಲಿದೆ. ಈ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ ಶೇಕಡಾ 100ರಷ್ಟು ಸುಂಕ ಮುಕ್ತ ಪ್ರವೇಶವನ್ನು ಕಲ್ಪಿಸುತ್ತದೆ ಎಂದು ತಿಳಿಸಿದ್ದಾರೆ. T-72 ಮತ್ತು T-90 ಯುದ್ಧ ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಆಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. ಹೊಸ ಕಾನೂನಿನಡಿಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ವಿಧಿಸಬಹುದಾದಂತಹ ಸುಂಕಗಳ ವಿವರಗಳನ್ನು ಭಾರತ ಮೊದಲು ಅಧ್ಯಯನ ಮಾಡಲಿದೆ ಮತ್ತು ನಂತರವಷ್ಟೇ ಸೂಕ್ತ ಸಮಯದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ನಡೆಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. 2012ರ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶ ನೀಡಿದೆ. ಹಳೆಯ ತನಿಖಾಧಿಕಾರಿಗಳನ್ನು ಹೊರಗಿಟ್ಟು 3 ತಿಂಗಳ ಒಳಗೆ ಹೊಸ ತಂಡದಿಂದ ವರದಿ ಸಲ್ಲಿಸಲು ನಿರ್ದೇಶನ ನೀಡಿದೆ. ಪ್ರಕರಣದ ನಡೆದಂತಹ 14 ವರ್ಷಗಳ ಬಳಿಕ ನ್ಯಾಯಾಲಯ ಈ ಆದೇಶ ನೀಡಿದೆ. ರಾಜಕಾರಣ ಬದಿಗಿಟ್ಟು ರಾಜ್ಯದ ಹಿತ ಕಾಪಾಡುವ ಕೆಲಸ ಮಾಡುವಂತೆ ಪ್ರತಿಪಕ್ಷಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿಂದು ಮಾತನಾಡಿದ ಅವರು, ಕಸ್ತೂರಿರಂಗನ್ ವರದಿ ರಾಜ್ಯದ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಪಕ್ಷಾತೀತವಾಗಿ ಚರ್ಚೆ ನಡೆಯಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಟಿಪ್ಪಣಿ ಮಂಡಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 564 ಅಂಕಗಳಷ್ಟು ಏರಿಕೆಯಾಗಿದ್ದು ದಿನದಾಂತ್ಯಕ್ಕೆ 74,859 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 68,068 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 23,414 ಅಂಕಗಳಷ್ಟು ದಾಖಲಾಗಿದೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ಇಂದು ನಡೆದಂತಹ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬಾಂಗ್ಲಾದೇಶವನ್ನು 3-0 ಅಂತರದಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 11:03:14. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.

ಆಗ ಗುಜರಾತಿನಾದ್ಯಂತ ಪಟೇಲ್ ನ್ಯಾಯಾಲಯಗಳಲ್ಲಿ ಸಮರ್ಥವಾಗಿ ವಾದಿಸಿ ಆಪಾದಿತರಲ್ಲಿ ಹೆಚ್ಚಿನವರು ಬಿಡುಗಡೆಯಾಗುವಂತೆ ಮಾಡಿದರು. 1920 ಗುಜರಾತ್ ವಿದ್ಯಾಪೀಠವನ್ನು ಸ್ಥಾಪಿಸಿ ಅದರ ಬೆಳವಣಿಗೆಗಾಗಿ ಶ್ರಮಿಸಿದರು. 1921 ಗಾಂಧೀಜಿಯವರ ಸೂಚನೆಯಂತೆ ರಾಷ್ಟ್ರ ಕಾರ್ಯಕ್ಕಾಗಿ ತಿಲಕ್ ಸ್ಮಾರಕ ನಿಧಿ ಸಂಗ್ರಹ ಮತ್ತು ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ನಡೆಸಿ ಗುಜರಾತ್ ಪ್ರಾಂತದಿಂದ 15 ಲಕ್ಷ ರೂಪಾಯಿ ಸಂಗ್ರಹಿಸಿಕೊಟ್ರು. ಗುಜರಾತಿನ ಬೊರ್ಸಾದ್ ತಾಲೂಕಿನಲ್ಲಿ ಬಾಬರದೇವ, ಅಲಿಮಿಯಾ, ಸಡಕ್ಮಿಯಾ ಎಂಬುವರ ತಂಡಗಳು 1918 1920 ನಡುವೆ ಅನೇಕ ಕೊಲೆ ದರೋಡೆ ನಡೆಸಿದ್ರು. ಅವರ ಕುಕೃತ್ಯಗಳನ್ನು ನಿವಾರಿಸಲು ವಿಫಲವಾದ ಸರ್ಕಾರ 1923 ಸೆಪ್ಟೆಂಬರ್ನಲ್ಲಿ ಬೊರ್ಸಾದ್ ತಾಲೂಕಿನಲ್ಲಿ 2.5 ಲಕ್ಷ ರೂಪಾಯಿಗಳ ವಿಶೇಷ ತೆರಿಗೆಯನ್ನು ಹೇರಿತು. ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಆ ತಾಲೂಕಿನ ಜನತೆ ಸರ್ಕಾರದ ನಿರ್ಧಾರದ ವಿರುದ್ಧ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ರು. ಆಗ 1924 ಸರ್ಕಾರ ವಿಧಿಯಿಲ್ಲದೆ ತೆರಿಗೆ ಆಜ್ಞೆಯನ್ನು ಹಿಂತೆಗೆದುಕೊಂಡಿತು. 1924 ವಲ್ಲಭಭಾಯಿ ಪಟೇಲ್ ಅವರು ಅಹಮದಾಬಾದ್ನ ಪುರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಒಳಚರಂಡಿ ವ್ಯವಸ್ಥೆ, ನೀರಿನ ಪೂರೈಕೆ ಮುಂತಾದ ಅವಶ್ಯಕತೆಗಳನ್ನು ಸಮರ್ಪಕವಾಗಿ ಒದಗಿಸಿದ್ರು. 1929 ಡಿಸೆಂಬರ್ 31 ಲಾಹೋರಿನಲ್ಲಿ ರಾವಿ ನದಿಯ ದಡದಲ್ಲಿ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಸರ್ದಾರ್ ಪಟೇಲರನ್ನು ಸರ್ಕಾರವು ಬಂಧಿಸಿ 3 ತಿಂಗಳ ಜೈಲು ಶಿಕ್ಷೆ ಹಾಗೂ 500 ರೂಪಾಯಿಗಳ ಜುಲ್ಮಾನೆ ವಿಧಿಸಿತು. ಪಟೇಲ್ ಜೈಲಿನಿಂದ ಬಿಡುಗಡೆಯಾದ ಮೇಲೆ 1931 ಫೆಬ್ರವರಿಯ ಅಂತ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಅಕ್ಟೋಬರ್ 22 ಜಿನೆವಾದಲ್ಲಿ ವಿಠಲಭಾಯಿ ಪಟೇಲ್ ನಿಧನರಾದರು. ವಲ್ಲಭಭಾಯಿಯವರು ರಾಜಕೀಯ ಭಾಷಣಗಳನ್ನು ಮಾಡುವುದಿಲ್ಲ ಎಂದು ಭರವಸೆ ನೀಡಿದರೆ ಮಾತ್ರ ಅವರ ಸೋದರನ ಉತ್ತರ ಕ್ರಿಯೆಗೆ ಹೋಗಲು ಅವಕಾಶ ಕೊಡುವುದಾಗಿ ಸರ್ಕಾರ ಅವರಿಗೆ ಹೇಳಿತು. ಆದರೆ ಪಟೇಲ್, ನನ್ನ ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ನನ್ನ ಆತ್ಮಗೌರವವನ್ನು ನಾನು ತ್ಯಾಗ ಮಾಡಲಾರೆ ಎಂದು ಹೇಳಿ ಸರ್ಕಾರದ ಷರತ್ತನ್ನು ನಿರಾಕರಿಸಿದರು. 1937 ಕಾಂಗ್ರೆಸ್ 5 ಪ್ರಮುಖ ಪ್ರಾಂತಗಳಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಪಡೆದ ಪಕ್ಷವಾಯಿತು. ಆ ವರ್ಷದ ಅಂತ್ಯದಲ್ಲಿ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. 1942 ಚಲೇ ಜಾವ್ ಚಳವಳಿ ಆರಂಭವಾಯಿತು. 1942 ಆಗಸ್ಟ್ 7 ಮುಂಬೈನ ಗೋವಾಲಿಯಾ ಕೆರೆ ಮೈದಾನದಲ್ಲಿ ಭಾರಿ ಬಹಿರಂಗ ಸಭೆ ನಡೆಸಿ ಪಟೇಲರು ಬ್ರಿಟಿಷ್ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಆಗಸ್ಟ್ 9 ಮುಂಜಾನೆ ಸರ್ಕಾರ ಪಟೇಲ್, ನೆಹರು ಇನ್ನೂ ಮುಂತಾದ ನಾಯಕರನ್ನು ಬಂಧಿಸಿ ಅಹಮದ್ನಗರ ಕೋಟೆಗೆ ರವಾನಿಸಿತು. 1945 ಚುನಾವಣೆಗಳು ನಡೆದು 8 ಪ್ರಾಂತಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಿತು. 1946 ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ನೆಹರು ಗಾಂಧಿಯಿಂದ ನಿಯುಕ್ತಿಗೊಂಡರು. ಆ ವರ್ಷದ ಕೊನೆಯ ವೇಳೆಗೆ ದೇಶ ವಿಭಜನೆ ಅನಿವಾರ್ಯ ಎಂಬ ನಿಲುವಿಗೆ ಬಂದರು. ಪಂಜಾಬ್ ಮತ್ತು ಬಂಗಾಳಗಳನ್ನು ಹೋಳು ಮಾಡುವುದು ಅನಿವಾರ್ಯವೆಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಗೆ ಅರಿವಾಗತೊಡಗಿತು. ಈ ಮಧ್ಯೆ ಅಹ್ಮದ್ ಆಲಿ ಜಿನ್ನಾ 6 ತಿಂಗಳ ಕಾಲ ಕೋಲ್ಕತ್ತಾ ನಗರವು 2 ಸರ್ಕಾರಗಳ ಸಂಯುಕ್ತ ನಿಯಂತ್ರಣದಲ್ಲಿರಲಿ ಎಂದಾಗ ವಲ್ಲಭಭಾಯಿಯವರು 6 ಗಂಟೆಗಳಿಗೂ ನಾನು ಒಪ್ಪುವುದಿಲ್ಲ ಎಂದರು. ಪಶ್ಚಿಮ ಮತ್ತು ಪೂರ್ವ ಪಾಕಿಸ್ತಾನಗಳ ನಡುವೆ ಸಂಪರ್ಕ ಕಲ್ಪಿಸುವಂತೆ ಭಾರತದ ಮೂಲಕ 800 ಮೈಲಿ ಉದ್ದದ ಕಾರಿಡಾರ್ ಬೇಕೆಂಬ ಬೇಡಿಕೆ ಜಿನ್ನಾ ಮುಂದಿಟ್ಟಾಗ ಪಟೇಲ್ ಈ ಆಭಾಸದ ಸಲಹೆಯನ್ನು ಪರಿಶೀಲಿಸುವುದೇ ಅಸಾಧ್ಯ ಎಂದರು. ಜೂನ್ 14-15 ವಿಭಜನೆಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಂಗೀಕಾರದ ಮುದ್ರೆಯನ್ನೊತ್ತಿತು. ಆಗಸ್ಟ್ 1 14 ಜನರನ್ನೊಳಗೊಂಡ ಸಮಿತಿಯಲ್ಲಿ ನೆಹರೂರವರು ಪ್ರಧಾನಿಯಾಗಿ, ಪಟೇಲ್ ಉಪಪ್ರಧಾನಿ ಹಾಗೂ ಗೃಹ ಸಚಿವರಾಗಿ ಸರ್ಕಾರ ರಚಿತವಾಯಿತು.

1947 ಆಗಸ್ಟ್ 14 ನಡುರಾತ್ರಿ ಸ್ವತಂತ್ರ ಭಾರತದ ಉದಯವಾಯಿತು. ಸ್ವಾತಂತ್ರ್ಯ ನಂತರ 565 ದೇಶೀಯ ಸಂಸ್ಥಾನಗಳು ಭಾರತದಲ್ಲಿದ್ದವು. ಸರ್ದಾರ್ ಪಟೇಲರ ಅಧ್ಯಕ್ಷತೆಯಲ್ಲಿ 1947 ಜೂನ್ನಲ್ಲಿ ಸಂಸ್ಥಾನ ವ್ಯವಹಾರ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಈ ಎಲ್ಲಾ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದೊಳಗೆ ಸೇರಿಸುವ ಗುರುತರ ಜವಾಬ್ದಾರಿ ಪಟೇಲರ ಮೇಲೆ ಬಿತ್ತು. ಚಿಕ್ಕ ಸಂಖ್ಯೆಯ ಸಂಸ್ಥಾನಗಳು ಅನಿಶ್ಚಯ ಮನಸ್ಥಿತಿಯಲ್ಲಿದ್ದವು. ತಿರುವಾಂಕೂರಿನ ದಿವಾನ ರಾಮಸ್ವಾಮಿ ಅಯ್ಯರ್, ಹೈದರಾಬಾದ್ ನಿಜಾಮ ಮುಂತಾದವರು ತಾವು ಸ್ವತಂತ್ರರಾಗಿಯೇ ಇರುವ ತೀರ್ಮಾನವನ್ನು ಮಾಡಿದ್ರು. ಒಕ್ಕೂಟ ಸೇರ್ಪಡೆ ಪತ್ರಕ್ಕೆ ಮೊದಲು ಒಪ್ಪಿ ಸಹಿ ಮಾಡಿದವರು ಗ್ವಾಲಿಯರ್, ಬರೋಡಾ, ಬಿಕಾನೇರ್ ರಾಜರು. ನಂತರ ತಿರುವಾಂಕೂರ್, ಇಂದೋರ್, ಜೋಧ್ಪುರ ರಾಜರು ಸಹ ಸಹಿ ಹಾಕಿ ಒಪ್ಪಿದ್ರು. ಜುನಾಗಢ ನವಾಬ ಮೊಹಬ್ಬತ್ ಖಾನ್ ಮಾತ್ರ ಪಾಕಿಸ್ತಾನಕ್ಕೆ ಸೇರುವುದಾಗಿ ಘೋಷಿಸಿದ. ಸೆಪ್ಟೆಂಬರ್ 24 ಪಟೇಲ್ ಸೇನಾ ತುಕಡಿಯೊಂದನ್ನು ಜುನಾಗಢಕ್ಕೆ ಕಳುಹಿಸಿದ್ರು. ಆ ನವಾಬ ತಲೆ ತಪ್ಪಿಸಿಕೊಂಡು ಕರಾಚಿಗೆ ಹೋದ. ನವೆಂಬರ್ 9 ಭಾರತದ ಸೇನೆ ಜುನಾಗಢವನ್ನು ತನ್ನ ಹತೋಟಿಗೊಳಪಡಿಸಿಕೊಂಡಿತು. ವಲ್ಲಭಭಾಯಿಯವರ ಮತ್ತೊಂದು ಮಹತ್ವದ ಕಾರ್ಯವೆಂದರೆ ಸೋಮನಾಥ ದೇವಾಲಯದ ಪುನರುದ್ಧಾರ. ಈ ಕಾರ್ಯಕ್ಕೆ ಅವರು ಸರ್ಕಾರದ ನೆರವು ಯಾಚಿಸದೆ ಜೀರ್ಣೋದ್ಧಾರವನ್ನು ಮಾಡಿಸಿದ್ರು. 1947 ಡಿಸೆಂಬರ್ ವೇಳೆಗೆ ವಲ್ಲಭಭಾಯಿಯವರು ಭಾರತದ ಮುಕ್ಕಾಲುಪಾಲು ಸಂಸ್ಥಾನಗಳನ್ನು ವಿಲೀನಗೊಳಿಸಿದ್ರು. ಪಶ್ಚಿಮ ಭಾರತದ 222 ಸಂಸ್ಥಾನಗಳನ್ನು ಒಗ್ಗೂಡಿಸಿ 1948 ಫೆಬ್ರವರಿ 15 ಜಾಮ್ನಗರದಲ್ಲಿ ಖಾತಿವಾಡ ಸಂಯುಕ್ತ ಸಂಸ್ಥಾನವನ್ನು ಪಟೇಲರು ಉದ್ಘಾಟಿಸಿದ್ರು. ದಕ್ಷಿಣ ಭಾರತದ ಹಲವಾರು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಮುಂಬೈ, ಮದ್ರಾಸ್ ಪ್ರಾಂತ್ಯಗಳನ್ನು ರಚಿಸಲಾಯಿತು. ಆದರೆ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಇನ್ನೂ ಸೇರ್ಪಡೆಯಾಗಿರಲಿಲ್ಲ. 1948 ಅಕ್ಟೋಬರ್ ಕೊನೆಯಲ್ಲಿ ಹೈದರಾಬಾದ್ ನಿಜಾಮನ ಪ್ರತಿನಿಧಿ ಲೀಕ್ ಅಲಿ ದೆಹಲಿಯಲ್ಲಿ ವಲ್ಲಭಭಾಯಿಯವರನ್ನು ಭೇಟಿಯಾಗಿ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿ ಸ್ವತಂತ್ರರಾಗಿರುವುದಾಗಿ ಹೇಳಿದ. ನಿಜಾಮನು ಪಾಕಿಸ್ತಾನದ ನೆರವನ್ನು ಪಡೆಯುವ ಸಲುವಾಗಿ ಆ ದೇಶಕ್ಕೆ ರಹಸ್ಯವಾಗಿ 20 ಕೋಟಿ ರೂಪಾಯಿ ಹಣ ಕಳಿಸಿದ. ಸ್ಥಳೀಯ ರಜಾಕರ ಪಂಗಡಗಳಿಗೆ ಯಥೇಚ್ಛವಾಗಿ ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡಿ ಒಕ್ಕೂಟಕ್ಕೆ ಸೇರಲು ಒತ್ತಾಯಿಸ್ತಾ ಇದ್ದ. ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ದಾಳಿ ಮಾಡಲು ಹೇಳಿದ. ಕಾಸಿಂ ರಜ್ವಿ ನಾಯಕತ್ವದಲ್ಲಿ ರಜಾಕರು ನಡೆಸಿದ ದೌರ್ಜನ್ಯ ಅವರ್ಣನೀಯ. ಆಗ ಪಟೇಲರು ಲೀಕ್ ಅಲಿಗೆ ದೀರ್ಘಕಾಲದ ನೆತ್ತರು ಶ್ರಮಗಳಿಂದ ಬೆವರು ಸುರಿಸಿ ನಾವು ನಿರ್ಮಾಣ ಮಾಡಿರುವ ಒಕ್ಕೂಟದ ಅಖಂಡತೆಗೆ ದೇಶದ ಒಂದು ಭೂಭಾಗವು ಭಂಗ ತರುವುದನ್ನು ನಾವು ಸಹಿಸುವುದಿಲ್ಲ. ಈ ವಿಷಯ ನಿಮ್ಮ ನಿಜಾಮನಿಗೆ ಹೇಳಿ ನಂತರ ಬಂದು ನಿಮ್ಮ ನಿರ್ಣಯ ತಿಳಿಸಿ. ಆಗ ನಮ್ಮ ದಾರಿ ಏನು ಎಂದು ನಿಮಗೇ ತಿಳಿಯುತ್ತದೆ ಎಂದು ಹೇಳಿದಾಗ ಅವನು ಕಕ್ಕಾಬಿಕ್ಕಿಯಾದ.

ಗಾಂಧೀಜಿಯವರ ಹತ್ಯೆ ನಡೆದಾಗ ಅದನ್ನು ಸಹಿಸದೆ ಪಟೇಲರು ಹೃದಯಾಘಾತಕ್ಕೆ ತುತ್ತಾದ್ರು. ಆಗಲೂ ಸಹ ತಮ್ಮ ಕರ್ತವ್ಯದ ಬಗ್ಗೆ ಸದಾ ಜಾಗೃತರಾಗಿದ್ದ ಪಟೇಲ್ ಹೈದರಾಬಾದಿನ ಮೇಲೆ ಅಗತ್ಯ ಬಿದ್ದರೆ ಮಿಲಿಟರಿ ಕಾರ್ಯಾಚರಣೆ ನಡೆಸಲು ಕೇಂದ್ರ ಸಂಪುಟದ ಅನುಮತಿ ಪಡೆದಿದ್ರು. 1948 ಸೆಪ್ಟೆಂಬರ್ 13 ಲೆಫ್ಟಿನೆಂಟ್ ಜನರಲ್ ರಾಜೇಂದ್ರ ಸಿಂಹ, ಮೇಜರ್ ಜನರಲ್ ಜೆಎನ್ ಚೌಧರಿಯವರ ನೇತೃತ್ವದಲ್ಲಿ ಹೈದರಾಬಾದ್ ವಿಮೋಚನೆಯ ಆಪರೇಷನ್ ಫ್ಲೋ ಆರಂಭವಾಯಿತು. ಸೊಲ್ಲಾಪುರ, ಬೆಜವಾಡ, ಕರ್ನಾಟಕ ಕಡೆಗಳಿಂದ ಏಕಕಾಲದಲ್ಲಿ ಹೈದರಾಬಾದ್ ಅನ್ನು ಭಾರತೀಯ ಸೇನೆ ಮುತ್ತಿತು. ನಿಜಾಮನ ಸೇನೆ ಅಲ್ಲಲ್ಲಿ ಪ್ರತಿರೋಧ ತೋರಿಸಿದ್ರೂ ಅಂತಿಮವಾಗಿ ಸೆಪ್ಟೆಂಬರ್ 17 ಸಂಜೆ ವೇಳೆಗೆ ಹೈದರಾಬಾದ್ ಭಾರತ ಸೇನೆಯ ವಶಕ್ಕೆ ಸಿಕ್ಕಿತು. ಖಾಸಿಮನಂತಹ ರಜಾಕರ ಮುಖಂಡರನ್ನು ಬಂಧಿಸಲಾಯಿತು. ನಿಜಾಮನಿಗೆ ಭಾರತದ ಒಕ್ಕೂಟವನ್ನು ಸೇರದೆ ಅನ್ಯ ಮಾರ್ಗವೇ ಇರಲಿಲ್ಲ. ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಇನ್ನೂ ಭಾರತದ ಒಕ್ಕೂಟಕ್ಕೆ ಸೇರಲು ಸಹಿ ಹಾಕಿರಲಿಲ್ಲ. ಪಾಕಿಸ್ತಾನಿ ಪಡೆಗಳು ಕಾಶ್ಮೀರವನ್ನು ತಮ್ಮಲ್ಲಿ ಸೇರ್ಪಡೆ ಮಾಡಿಕೊಳ್ಳಲು ದೊಡ್ಡ ಪ್ರಮಾಣದಲ್ಲಿ ಕಾಶ್ಮೀರವನ್ನು ಪ್ರವೇಶಿಸತೊಡಗಿವು. ಭಾರತವು ಕೂಡಲೇ ಅಲ್ಲಿಗೆ ಸೇನಾ ಪಡೆಗಳನ್ನು ಕಳುಹಿಸಬೇಕೆಂದು ಸರ್ದಾರ್ ಪಟೇಲರು ಹೇಳಿಕೆ ನೀಡಿದ್ರು. ಸಮರವು ದೀರ್ಘಕಾಲ ಮುಂದುವರಿಯುವುದನ್ನು ನಿರೀಕ್ಷಿಸಿದ್ದ ಪಟೇಲರು ರಾಜಸ್ಥಾನ ಮುಂತಾದೆಡೆಗಳಿಂದ ಸಾವಿರಾರು ಜನ ಕೆಲಸಗಾರರನ್ನು ಕಳಿಸಿ ಜಮ್ಮು, ಪಠಾಣ್ಕೋಟ್ ಮೊದಲಾದೆಡೆ ರಸ್ತೆಗಳನ್ನು ದುರಸ್ತಿಗೊಳಿಸಿ ಸಂಚಾರ ಯೋಗ್ಯವಾಗಿ ಮಾಡಿಸಿದ್ರು. ಕಾಶ್ಮೀರದಿಂದ ಪಾಕಿಸ್ತಾನಿ ಪಡೆಗಳನ್ನು ಹಿಂದಕ್ಕೆ ಓಡಿಸಿದ್ರು. 1949 ಮಾರ್ಚ್ 8 ರಾಜಸ್ಥಾನದ ಸಂಸ್ಥಾನಗಳ ಏಕೀಕರಣ ಸಮಾವೇಶಕ್ಕೆ ಜೈಪುರಕ್ಕೆ ಪಯಣಿಸುವಾಗ ಪಟೇಲರಿದ್ದ ವಿಮಾನ ಅಪಘಾತಕ್ಕೆ ಈಡಾಯಿತು. ಆದರೂ ಪಟೇಲರು ಇದರಿಂದ ಪಾರಾದ್ರು. ಚೀನಾದ ಆಕ್ರಮಣ ಪ್ರವೃತ್ತಿಯನ್ನು ಕುರಿತು ಪಟೇಲ್ 1949 ಜೂನ್ನಲ್ಲೇ ನೆಹರೂರವರನ್ನು ಎಚ್ಚರಿಸಿದ್ರು. ಸಿಕ್ಕಿಂ ಹಾಗೂ ಟಿಬೆಟ್ ಭಾಗಗಳ ಮೇಲೆ ಚೀನಾ ದೃಷ್ಟಿ ಹಾಯಿಸುವುದು ಸಂಭವನೀಯ. ಟಿಬೆಟ್ನ ರಕ್ಷಣೆ ಭಾರತದ ದೃಷ್ಟಿಯಿಂದ ತುಂಬಾ ಮುಖ್ಯವಾದುದು ಎಂದು ಒತ್ತಿ ಹೇಳಿದ್ರು. ಚೀನಾ ಸರ್ಕಾರಕ್ಕೆ ಅಧಿಕೃತ ಮಾನ್ಯತೆ ನೀಡಲು ಭಾರತ ಒಪ್ಪಬೇಕಾಗಿಲ್ಲ ಎಂದು ಹೇಳಿದ್ರು. 1950 ನವೆಂಬರ್ನಲ್ಲಿ ಚೀನಾ ಟಿಬೆಟ್ ಅನ್ನು ಆಕ್ರಮಿಸಿತು. ಬೌದ್ಧ ಗುರು ದಲೈಲಾಮರಿ

1950ರ ಅಕ್ಟೋಬರ್ನಲ್ಲಿ ಅಲಹಾಬಾದಿನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ 75ನೇ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಡಿಸೆಂಬರ್ ವೇಳೆಗೆ ಪಟೇಲರ ದೇಹ ಸ್ಥಿತಿ ಕ್ಷೀಣಿಸಿತ್ತು. ಮುಂಬೈನ ಹವೆ ಅವರ ದೇಹಸ್ಥಿತಿಗೆ ಹೆಚ್ಚು ಅನುಕೂಲವೆಂಬ ವೈದ್ಯರ ಸಲಹೆಯಂತೆ ಡಿಸೆಂಬರ್ 12ರಂದು ವಿಶೇಷ ವಿಮಾನದಲ್ಲಿ ಅವರನ್ನು ಮುಂಬೈಗೆ ಕರೆತರಲಾಯಿತು. 1950ರ ಡಿಸೆಂಬರ್ 15ರ ಬೆಳಗ್ಗೆ 9:37ಕ್ಕೆ ಪಟೇಲರು ಪಂಚಭೂತಗಳಲ್ಲಿ ಲೀನರಾದರು. ಸಾವಿರಾರು ಮಂದಿ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿದ್ರು. ವಿವಿಧ ಕ್ಲಿಷ್ಟಕರ ಸಂದರ್ಭಗಳಲ್ಲಿ ಅವರು ತೋರಿದ ಧೈರ್ಯ ಸಾಹಸಗಳನ್ನು ಗಮನಿಸಿ ಅವರಿಗೆ ಈ ಹೆಸರನ್ನು ನೀಡಲಾಗಿತ್ತು. ಪಟೇಲ್ ಜನರೊಡನೆ ಬಹಳ ನಿಕಟವಾಗಿ ಬೆರೆತು ಮಾತನಾಡಿ ಅವರನ್ನು ಕರೆಸಿಕೊಳ್ತಾ ಇದ್ರು. ಅವರು ಉಪ ಪ್ರಧಾನಿಯಾಗಿದ್ದಾಗ ವಿವಿಧ ರಾಜ್ಯಗಳ ಮುಖಂಡರೊಡನೆ ಟೆಲಿಫೋನ್ನಲ್ಲಿ ಮಾತನಾಡಿದಾಗ ಆ ಕರೆಗಳ ವೆಚ್ಚವನ್ನು ತಾವೇ ಭರಿಸ್ತಾ ಇದ್ರು. ಪಟೇಲರಂತಹ ದೃಢ ಮನಸ್ಕ ಹಾಗೂ ಧೈರ್ಯಶಾಲಿ ನಾಯಕರು ಇರದಿದ್ದರೆ ನೂರಾರು ಸಂಸ್ಥಾನಗಳ ಹಾಗೂ ಪಾಳೆಗಾರರ ಬೀಡುಗಳ ಸೇರ್ಪಡೆ ಸುಲಭವಾಗಿ ಆಗ್ತಾ ಇರಲಿಲ್ಲ. ಸಂಸ್ಥಾನಗಳ ಸೇರ್ಪಡೆ ಸಮಸ್ಯೆ ಎಷ್ಟು ಕ್ಲಿಷ್ಟಕರವೆಂದರೆ ನೀವು ಮಾತ್ರ ಅದನ್ನು ಬಗೆಹರಿಸಬಲ್ಲಿರಿ, ನಿಮ್ಮಲ್ಲಿ ಆ ಧೈರ್ಯ ಇದೆ ಎಂದು ಗಾಂಧೀಜಿಯವರೇ ಪಟೇಲರಿಗೆ ಹೇಳಿದ್ರು. ಕಾಶ್ಮೀರದಲ್ಲಿ ಜನಾಭಿಪ್ರಾಯ ಸಂಗ್ರಹ ನಡೆಯಲಿ ಎಂದು ಜಿನ್ನಾ ಹೇಳಿದಾಗ ಪಟೇಲರು ಹೈದರಾಬಾದಿನಲ್ಲಿ ಮೊದಲು ಜನಮತ ಸಂಗ್ರಹ ನಡೆಯಲಿ, ನಂತರ ಕಾಶ್ಮೀರದ ಬಗೆಗೆ ಯೋಚಿಸೋಣ ಎಂದರು. ಸಂಸತ್ನಲ್ಲಿ ನಿರಂತರವಾಗಿ ಕೇಳಿ ಬರುತ್ತಿದ್ದ ಪ್ರಶ್ನೆಗಳಿಗೆ ಪಟೇಲ್ ಎಂದೂ ವಿಚಲಿತರಾಗದೆ ವಿನೋದಪೂರ್ಣವಾಗಿ ಉತ್ತರಿಸ್ತಾ ಇದ್ರು. ಸ್ವತಂತ್ರ ಭಾರತದ ನಿರ್ಮಾಣಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಷ್ಟು ಕೊಡುಗೆ ನೀಡಿದವರು ತುಂಬಾ ವಿರಳ. 1991ರಲ್ಲಿ ಭಾರತ ಸರ್ಕಾರವು ಅವರಿಗೆ ದೇಶದ ಸರ್ವೋಚ್ಚ ಗೌರವ ಪ್ರಶಸ್ತಿಯಾದ ಭಾರತ ರತ್ನವನ್ನು ಮರಣೋತ್ತರವಾಗಿ ನೀಡಿ ಅವರನ್ನು ಗೌರವಿಸಿತು.

ಯಾವುದೇ ಸರ್ಕಾರವನ್ನು ಸುಭದ್ರವಾಗಿರಿಸುವ ಕಾರ್ಯ ಆಡಳಿತಾಂಗದ್ದು. ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ಸರ್ಕಾರಿ ನೌಕರ ವರ್ಗದ ಗೌರವವನ್ನು ಎತ್ತಿ ಹಿಡಿದವರು ಪಟೇಲರೇ. ಅವರು ಸ್ವಾಭಿಮಾನವನ್ನಾಗಲಿ ಘನತೆಯನ್ನಾಗಲಿ ಎಂದು ಬಿಟ್ಟುಕೊಟ್ಟವರಲ್ಲ. ಪಟೇಲರು ನೋಟಕ್ಕೆ ಗಡಸು ಸ್ವಭಾವದವರಾಗಿ ಕಾಣುತ್ತಿದ್ರು, ಹಾಸ್ಯ ಪ್ರಜ್ಞೆ ಉಳ್ಳವರಾಗಿದ್ರು. ಅಂತರಂಗದಲ್ಲಿ ಅವರು ಪ್ರಶಾಂತರು, ಸ್ಥಿತಪ್ರಜ್ಞರು ಆಗಿದ್ರು. ಒಟ್ಟಿನಲ್ಲಿ ಭಾರತವನ್ನು ಅಸ್ತಿತ್ವಕ್ಕೆ ತಂದ ಕೀರ್ತಿಯ ಸಿಂಹ ಪಾಲು ಸಲ್ಲುವುದು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ.